ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
2: ಮಾತರಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
3: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದಿನ ಜಾಗೃತಿ ಕಾರ್ಯಕ್ರಮ ಡಿಜಿಟಲ್ ಶಾಪಿಂಗ್.
4: ಹಾಯ್ ರಚನಾ.
5: ಹಾಯ್ ಮೋನಿಕಾ. ಮೊನ್ನೆ ತಾನೇ ನನ್ನ ಫ್ರೆಂಡ್ ವಾಟ್ಸ್ಆಪ್ ನಂಬರ್ಗೆ ಹೊಸ ಆಫರ್ ಬಗ್ಗೆ ಲಿಂಕ್ ಬಂದಿತ್ತು, ಅದನ್ನ ನನಗೆ ನನ್ನ ಫ್ರೆಂಡ್ ಫಾರ್ವರ್ಡ್ ಮಾಡಿದ್ಲು. ನನಗೂ ಕೂಡ ಆಫರ್ ನೋಡಿ ತುಂಬಾ ಖುಷಿ ಆಯ್ತು ಕಣೆ. ಅದು ಕೂಡ ದುಬಾರಿ ಬೆಲೆಯ ಮೊಬೈಲ್ ಕಡಿಮೆ ಬೆಲೆಗೆ ಸಿಗುತ್ತಂತೆ. ನನ್ನ ಫೋನ್ ಈಗಾಗಲೇ ಬಿದ್ದು ಡಿಸ್ಪ್ಲೇ ಹೋಗಿತ್ತಲ್ವಾ, ಅದಕ್ಕೆ ಅಪ್ಪನ ಹತ್ರ ಹಣ ಕೇಳಿ ಹೊಂದಿಸ್ತಾ ಇದ್ದೆ. ಇವತ್ತು ಆನ್ಲೈನ್ ಪೇ ಮಾಡಿ ಆಫರ್ ಬುಕ್ ಮಾಡ್ಬೇಕಂತ ಅನ್ಕೊಂಡಿದೀನಿ.
4: ನೋಡು, ಈ ಆಫರ್ ನೋಡಿದ್ರೆ ನಿಜವಾಗಿಯೂ ಮೋಸದ ಜಾಲ ಅಂತ ಹೇಳಿ ಅನಿಸ್ತಿದೆ. ಇದ್ರ ಬಗ್ಗೆ ನನಗೂ ಸರಿಯಾಗಿ ಮಾಹಿತಿ ಇಲ್ಲ. ಅಂದ್ಹಾಗೆ ಇವತ್ತು ನಮ್ಮ ಗ್ರಾಮಕ್ಕೆ SDM ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದವರು ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡ್ತಾರಂತೆ. ಅಲ್ಲಿಗೆ ಹೋಗಿ ಅವರ ಮಾಹಿತಿ ಕೇಳಿ ನಂತರ ಆಫರ್ ಬುಕ್ ಮಾಡು.
5: ಓ, ತುಂಬಾ ಜನ ಸೇರಿದ್ದಾರೆ ನೋಡು. ಗೆಸ್ಟ್ ಕೂಡ ಬಂದಿದ್ದಾರೆ. ಬಾ, ಇಲ್ಲಿ ಕೂರೋಣ.
6: ಆತ್ಮೀಯ ಗ್ರಾಮಸ್ಥರ, ನಮ್ಮ ಊರಿಗೆ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸಂಪರ್ಕ ಆದ್ಮೇಲೆ ತುಂಬಾ ಮಂದಿ ಆನ್ಲೈನ್ ಮೂಲಕ ಶಾಪಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಆನ್ಲೈನ್ ಮೂಲಕ ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ತುಂಬಾ ಎಚ್ಚರ ವಹಿಸಬೇಕು. ಆನ್ಲೈನ್ ಶಾಪಿಂಗ್ ಬಗ್ಗೆ ನಮಗೆ ಮಾಹಿತಿ ಕೊಡ್ಲು ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಶೈಲೇಶ್ ಸರ್ ಅವರು. ಅವರಲ್ಲಿ ನಮ್ಮ ಗ್ರಾಮಸ್ಥರಿಗೆ ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾಹಿತಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
7: ನಾನು ಶೈಲೇಶ್ ಕುಮಾರ್ ಅಂತ, ಕಂಪ್ಯೂಟರ್ ಸೈನ್ಸ್ HOD ಆಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಬೇಕು ಅಂತೇಳಿ ಅನಿಸ್ತಾ ಇದೆ. ಆ ವಿಷಯ ಏನಂದ್ರೆ, ಎಲ್ಲರೂ ಕೂಡ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಿ ಮತ್ತು ಈಗಿನ ಜನರೇಷನ್ ಎಲ್ಲಾ ಶಾಪಿಂಗ್ಗಳನ್ನು ಆನ್ಲೈನ್ ಅಲ್ಲೇ ಮಾಡ್ತಾ ಇದೆ. ಆದ್ರೆ ಈ ಆನ್ಲೈನ್ ಶಾಪಿಂಗ್ ಮಾಡುವಾಗ ತುಂಬಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾಕೆ ಅಂತೇಳಿದ್ರೆ, ಆನ್ಲೈನ್ ಶಾಪಿಂಗ್ 99.9% ಡಿಪೆಂಡ್ ಆಗಿರುವಂತದ್ದು ಇಂಟರ್ನೆಟ್ ಮೇಲೆ. ಈ ಇಂಟರ್ನೆಟ್ ಅಲ್ಲಿ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ಗಳನ್ನು ನಾವು ಹಾಕ್ತೇವೆ. ಆ ಇನ್ಫಾರ್ಮೇಶನ್ಗಳನ್ನು ಎಷ್ಟು ಸೇಫ್ ಅಂತ ಹೇಳುವಂತದ್ದು ಕ್ವಶನ್ ಮಾರ್ಕ್ ಆಗಿದೆ. ಇಂಟರ್ನೆಟ್ ಅಂತೇಳಿ ಹೇಳಿದ ಕೂಡಲೇ ಅಲ್ಲಿ ಹ್ಯಾಕರ್ಸ್ ಇರ್ತಾರೆ ಅಥವಾ ಸೈಬರ್ ಕ್ರಿಮಿನಲ್ಸ್ ಇರ್ತಾರೆ. ಅವರು ನಮ್ಮ ಎಲ್ಲಾ ಇನ್ಫಾರ್ಮೇಶನ್ಗಳನ್ನು ಕದಿಯುವಂತ ಚಾನ್ಸಸ್ ತುಂಬಾ ಇದೆ. ಅಂತ ಸಿಚುವೇಶನ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡುವಾಗ ನಾವು ಏನೆಲ್ಲ ಎಚ್ಚರಿಕೆಗಳನ್ನ ತಕೊಳ್ಬೇಕು ಅಂತ ಹೇಳುವುದರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ, ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಕಲಿ ವೆಬ್ಸೈಟ್ಗಳಿಗೆ ನಾವು ಅವರ ಜಾಹೀರಾತುಗಳಿಗೆ ಆಕರ್ಷಣೆಗೆ ಒಳಪಟ್ಟು ಅವರು ಯಾವ್ದನ್ನ ಆಫರ್ ಮಾಡ್ತಿದ್ದೇವೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ನೋಡೋದೇ ಇಲ್ಲ. ಈ ತರ ಶಾಪಿಂಗ್ ಮಾಡಿದಾಗ ನಮ್ಮೆಲ್ಲ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಗಳನ್ನು ನಾವು ಅವರೊಟ್ಟಿಗೆ ಹಂಚಿಕೊಂಡು ಬಿಡ್ತೇವೆ. ಅದು ಕ್ರಿಮಿನಲ್ಸ್ ನಗೆ ನಾವಾಗಿಯೇ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ಸ್ ಆಗಿರ್ತದೆ. ಹಾಗಾಗಿ ಅವರಿಗೆ ತುಂಬಾ ಸುಲಭದಲ್ಲಿ ನಮ್ಮನ್ನ ಮೋಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಯಾವ ವೆಬ್ಸೈಟ್ ಇಂದು ಅಡ್ರೆಸ್ ಇದೆ ಅದು ಜೆನ್ವಿನ್ ಅಂತ ಹೇಳುವಂತದ್ದು ಫಸ್ಟ್ ಆಫ್ ಆಲ್ ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ನಂಬರ್ ಒನ್, ನಾವು ಫೇಕ್ ಅಥವಾ ನಕಲಿ ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡೋದನ್ನು ತಪ್ಪಿಸಿಕೊಳ್ಬೇಕು. ನಾವು ಅಡ್ರೆಸ್ ಗಳನ್ನ ಪುನಃ ಪುನಃ ನೋಡ್ಕೊಂಡಿರ್ಬೇಕು. ನಾವು ಶಾಪಿಂಗ್ ಮಾಡುವಾಗ ಮೊದಲನೇದಾಗಿ ನಾವು ನೋಡಬೇಕಾದದ್ದು ಆ ವೆಬ್ಸೈಟ್ ಜೆನ್ವಿನ್ ಹೌದಾ ಅಲ್ವಾ ಅಂತ ಹೇಳುವಂಥದ್ದು. ಸೆಕೆಂಡ್ ಆಗಿ ನಮ್ಮನ್ನ ಹೇಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಕೆಲವು ಮೆಸೇಜ್ಗಳನ್ನು ಕಳಿಸ್ತಾರೆ. ಈ ತರ ಮೆಸೇಜ್ಗಳನ್ನು ಕಳಿಸುವಂತ ಒಂದು ಕ್ರಿಮಿನಲ್ಸ್ ಆಕ್ಟಿವಿಟಿ ಅನ್ನು ಫಿಶಿಂಗ್ ಅಂತ ಹೇಳಿ ಕರೀತೇವೆ. ಅಂದ್ರೆ ಅವರು ನಮಗೆ ಗಾಳ ಹಾಕ್ತಾ ಇರ್ತಾರೆ. ಆ ಗಾಳದಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಆದ ಒಂದು ಮೆಸೇಜ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಐಫೋನ್ ಗೆದ್ದಿದ್ದೀರಿ ನೀವು, ಆ ಐಫೋನ್ ನಿಮ್ಗೆ ಬೇಕು ಅಂತಾದ್ರೆ ಪುನಃ ಈ ಯಾವ್ದಾದ್ರು ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೆಸೇಜ್ ಬಂದಿರ್ತದೆ. ಅಥವಾ ನೀವು ಯಾವುದೋ ಒಂದು ಆರ್ಡರ್ ಮಾಡಿರ್ತೀರಿ, ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗಿದೆ, ಈ ಆರ್ಡರ್ ನಿಮ್ಗೆ ಪುನಃ ಬೇಕು ಅಂತ ಹೇಳಿದ್ರೆ ನೀವು ಪುನಃ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಥವಾ ಈ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಈ ತರದ ಮೆಸೇಜ್ಗಳಿಗೆ ನಾವು ಫಿಶಿಂಗ್ ಮೆಸೇಜಸ್ ಅಂತ ಹೇಳಿ ಕರೀತೇವೆ. ನಾವಾಗಿ ಅವರ ಬಲೆಗೆ ಹೋಗಿ ಸಿಕ್ಕಿ ಬೀಳುವಂಥದ್ದು, ಅವರ ಗಾಳಕ್ಕೆ ನಾವು ಸಿಕ್ಕಿ ಬೀಳುವಂಥದ್ದು. ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಮಗೆ ಬಂದಿರುವಂತ ಮೆಸೇಜ್ ಜೆನ್ವಿನ್ ಹೌದಾ ಅಲ್ವಾ ಅಂತ ಹೇಳುವಂಥದ್ದು ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಮೂರನೇದಾಗಿ ನಾವು ಮಾಡುವಂತ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಅತಿ ಕಡಿಮೆ ಬೆಲೆಯ ಆಫರ್ಗಳ ಅಡ್ವರ್ಟೈಸ್ಮೆಂಟ್ಗಳು. ನಮ್ಗೆ ಗೊತ್ತಿರ್ತದೆ ಅಷ್ಟು ಕಮ್ಮಿಗೆ ಆ ಪ್ರಾಡಕ್ಟ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳುವಂಥದ್ದು. ಆದ್ರೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಗೆ ಒಂದು ಕ್ಷಣ ಇಷ್ಟು ಕಮ್ಮಿಗೆ ಸಿಕ್ಕಿದಲ್ಲ ನಾವು ತಕೊಂಡು ಬಿಡೋಣ ಅಂತ ಹೇಳಿ ಅನ್ನಿಸಿಬಿಡ್ತದೆ. ಅದು ಐಫೋನ್ ಬೇಕು ಅಂತ ಹೇಳುವಂತ ಒಂದು ಆಸೆ, ಆಸೆ ಪೂರೈಸಲಿಕ್ಕಾಗಿ ಅವರ ಬಲೆಗೆ ನಾವು ಬಿಟ್ಟಿರ್ತೇವೆ. ಅದೇ ತರ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಡ್ವಾನ್ಸ್ ಪೇಮೆಂಟ್ ಮಾಡಿ ಈ ಪ್ರಾಡಕ್ಟ್ ನಿಮ್ಗೆ ತುಂಬಾ ಕಮ್ಮಿಗೆ ನಾವು ಕೊಡ್ತೇವೆ ಅಂತ ಹೇಳುವಂತ ಜಾಹೀರಾತುಗಳನ್ನು ಹಾಕ್ತೇವೆ. ಆ ತರದ ಆಫರ್ಗಳ ಹಿಂದೆ ನಾವು ಹೋಗದೆ ಇರುವುದು ತುಂಬಾ ಒಳ್ಳೆಯದು. ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿ ಫ್ರಾಡ್ ಅಂತ ಹೇಳುವಂತದ್ದು ನಡೀತಾ ಇರ್ತದೆ ಆನ್ಲೈನ್ ಇದರಲ್ಲಿ. ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಡಕ್ಟ್ಗಳನ್ನ ಕಳಿಸಿಕೊಡ್ತೇವೆ, ನೀವು ಅದನ್ನು ಆಮೇಲೆ ತಕೊಳ್ಳಿ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ಗಳನ್ನು ಕಳಿಸ್ತಾರೆ, ನಾವು ಹಣ ಕೊಟ್ಟು ಆ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತೇವೆ. ಬಟ್ ಅಲ್ಲಿ ನಕಲಿ ವಸ್ತುಗಳೇ ಇದ್ದಿರ್ತದೆ. ನೀವು ಫೋನ್ ಆರ್ಡರ್ ಮಾಡಿದ್ರೆ ಸೋಪ್ ಬಾಕ್ಸ್ ಬರುವಂತದ್ದು, ಅಥವಾ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿದ್ರೆ ಅದರದ್ದು ನಕಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುವಂತದ್ದು, ಈ ತರ ಇರುವಾಗ ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿ ಇದ್ರೆ ನೀವು ಆ ಪರ್ಟಿಕ್ಯುಲರ್ ಪರ್ಸನ್ ಡೆಲಿವರಿ ಯಾರು ಮಾಡ್ತಾ ಇದ್ದಾರೆ ಅವರ ಎದುರು ಆ ಬಾಕ್ಸ್ ಅನ್ನ ಓಪನ್ ಮಾಡಿ ಅದರಲ್ಲಿರುವಂತ ವಸ್ತು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದು ಚೆಕ್ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಅದು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆಗ್ಲೇ ರಿಟರ್ನ್ ಮಾಡಿ ಯಾವುದೇ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನಾವು ಆದಷ್ಟು ಆನ್ಲೈನ್ ಶಾಪಿಂಗ್ ಸೈಟ್ಗಳಿಗೆ ನಮ್ಮ ಇನ್ಫಾರ್ಮೇಶನ್ಸ್ ಗಳನ್ನು ಕೊಡದೆ ಇರುವುದು ತುಂಬಾ ಒಳ್ಳೆಯದು. ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ಗಳು, ನಿಮ್ಮ ಅಕೌಂಟಲ್ಲಿ 500 ರೂಪಾಯಿ ಇರ್ಬೋದು, ಆ 500 ರೂಪಾಯಿ ಇದ್ದು ನೀವು ಧೈರ್ಯದಲ್ಲಿ ಇದ್ರೆ ಸಾಕಾಗೋದಿಲ್ಲ. ಅವರಿಗೆ ನಿಮ್ಮ ಇನ್ಫಾರ್ಮೇಶನ್ಸ್ ಸಿಕ್ಕಿದ್ರೆ ಅವ್ರು ಏನ್ ಮಾಡಬಹುದು ಅಂತೇಳಿ, ನಿಮ್ಮ ಹೆಸರಲ್ಲಿ ತುಂಬಾ ದೊಡ್ಡದ ಅಮೌಂಟಿನ ಒಂದು ಲೋನ್ ಮಾಡಬಹುದು, ಆ ಲೋನ್ ನಿಮ್ಗೆ ಕಟ್ಟಲಿಕ್ಕೆ ಬರ್ತದೆ. ಹಾಗಾಗಿ ನಿಮ್ಮ ಇನ್ಫಾರ್ಮೇಶನ್ಸ್ ಗಳನ್ನು, ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗಿರಲಿ ಡೆಬಿಟ್ ಕಾರ್ಡ್ ಆಗಿರಲಿ ಅಥವಾ ಅದರ್ ಇನ್ಫಾರ್ಮೇಶನ್ಸ್ ಗಳನ್ನು ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಗಳಿಗೆ ಕೊಡುವ ಮೊದಲು ಎರಡು ಎರಡು ಬಾರಿ ಆಲೋಚನೆ ಮಾಡಿ. ಒಂದು ಮಟ್ಟಿಗೆ ನಿಮ್ಗೆ ಯಾವ್ದಾದ್ರು ಒಂದು ಬೇಕು ಅಂತ ಹೇಳಿದ್ರೆ, ಯಾವ್ದೋ ಒಂದು ಪ್ರಾಡಕ್ಟ್ ಬೇಕು, ಅದು ತುಂಬಾ ದೊಡ್ಡ ಅಮೌಂಟಿನ ಪ್ರಾಡಕ್ಟ್ ಅಂತ ಹೇಳಿ ಆಗಿದ್ರೆ, ನಾವು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿದ್ರೆ ಒಳ್ಳೆಯದು. ನಾವು ಮೊದಲೇ ಹಣ ಪೇಮೆಂಟ್ ಮಾಡಿ ವಸ್ತುಗಳನ್ನ ಪರ್ಚೇಸ್ ಮಾಡುವ ಬದಲು ಕ್ಯಾಶ್ ಆನ್ ಡೆಲಿವರಿಗೆ ಹೋಗಿ ಅಂತ ಸಿಚುವೇಶನ್ ಗಳಲ್ಲಿ ನಾವು ಪ್ರಾಡಕ್ಟ್ ಬಂದ ನಂತರ, ಪ್ರಾಡಕ್ಟ್ ಅನ್ನು ನೋಡಿದ ನಂತರ ನಾವು ಅದಕ್ಕೆ ಹಣವನ್ನು ಪಾವತಿಸಿದ್ರೆ ಸಾಕಾಗ. ಸೊ ಇಷ್ಟೆಲ್ಲ ಮಾಡಿದ ನಂತರ ಕೂಡ ನಮ್ಗೆ ಮೋಸ ಆಗಿದೆ, ವಂಚನೆ ಆಗಿದೆ, ನಾವೇನ್ ಮಾಡಬಹುದು? ತುಂಬಾ ಸುಲಭ. ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದೆ ಅಂತ ಹೇಳಿದ್ರೆ, ಈಗ ಸೈಬರ್ ಸೆಕ್ಯೂರಿಟಿ ಅಂತ ಹೇಳುವಂತದ್ದು ತುಂಬಾ ಪ್ರಿಕಾಷನರಿ ಮೆಷರ್ಸ್ ಗಳನ್ನು ತಗೊಳ್ತಾ ಇದ್ದಾರೆ. ನಿಮ್ಮ ಹೆಲ್ಪ್ಗೆ ಅವರು ಬೇರೆ ಬೇರೆ ತರದ ಹೆಲ್ಪ್ಲೈನ್ ಗಳನ್ನ ಅವರು ಓಪನ್ ಮಾಡಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ನಂಬರ್ ಇದೆ, 1930 ಅಂತ ಹೇಳುವಂತದ್ದು. ಇದು ತುಂಬಾ ಫ್ರೀ ಆಗಿ ನಾವು ಮಾಡಬಹುದಾದ ಒಂದು ಫೋನ್ ನಂಬರ್. ನಿಮ್ಗೆ ಈ ತರದ ಯಾವ್ದಾದ್ರು ವಂಚನೆ ಆಗಿದ್ರೆ ಖಂಡಿತ ಅವರಿಗೆ ಕಾಲ್ ಮಾಡಿ, 1930 ಅಂತ ಹೇಳುವಂತ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮ್ಮ ಹತ್ರ ಡೀಟೇಲ್ಸ್ ಗಳನ್ನ ತಗೊಳ್ತಾರೆ, ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. cybercrime.gov.in ಅಂತ ಹೇಳುವಂತದ್ದು ಒಂದು ವೆಬ್ಸೈಟ್ ಇದೆ, ನಿಮ್ಮ ಕಂಪ್ಲೇಂಟ್ ಗಳನ್ನ ಹಾಕ್ಲಿಕ್ಕಾಗಿ ಇರುವಂತ ಒಂದು ವೆಬ್ಸೈಟ್. ಆ ವೆಬ್ಸೈಟ್ಗೆ ಹೋಗಿ ನಿಮ್ಮ ಕಂಪ್ಲೇಂಟ್ ಮಾಡಿ, ಖಂಡಿತವಾಗಿ ಕೂಡ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಇಷ್ಟು ಸದ್ಯಕ್ಕೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದದ್ದು. ಧನ್ಯವಾದಗಳು.
6: ಇಷ್ಟು ಹೊತ್ತು ನಮಗೆ ಮಾಹಿತಿ ನೀಡಿದ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
4: ರಚನಾ, ಶೈಲೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು ಅಲ್ವಾ? ಈಗ ಹೇಳು, ನಿಂಗ್ ಬಂದ ಆಫರ್ ಕ್ಲಿಕ್ ಮಾಡ್ತೀಯಾ?
8: ಅಯ್ಯೋ ಖಂಡಿತ ಇಲ್ಲಪ್ಪ, ಇವತ್ ನಾನು ಈ ಮಾಹಿತಿ ಕಾರ್ಯಕ್ರಮಕ್ಕೆ ಬರದೇ ಇರ್ತಿದ್ರೆ ನನ್ನ ದುಡ್ಡೆಲ್ಲಾ ಹೋಗ್ತಿತ್ತು. ಈ ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬಂದ ನಿನ್ಗೆ ತುಂಬಾ ಥ್ಯಾಂಕ್ಸ್ ಕಣೆ.
4: ಆಯ್ತಾಯ್ತು, ಈಗ ಹೊರಡೋಣ, ಮತ್ತೆ ಎಲ್ಲಾ ಫ್ರೆಂಡ್ಸ್ಗೂ ಈ ಮಾಹಿತಿ ತಿಳಿಸೋಣ.
3: ಇದುವರೆಗೆ ಡಿಜಿಟಲ್ ಶಾಪಿಂಗ್ ಕುರಿತ ಜಾಗೃತಿ ಕಾರ್ಯಕ್ರಮ ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಮಸ್ಕಾರ. ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯ ಸ್ವಾಗತ. ಚಿನ್ನರ ಅಂಗಳ ಕಾರ್ಯಕ್ರಮದಲ್ಲಿ ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆಯ 8ನೇ C ತರಗತಿಯ ವಿದ್ಯಾರ್ಥಿಗಳು. ಇಂದು ನಾವು ಜಾನಪದ ಸಾಹಿತ್ಯ ವಿಚಾರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಜನಪದವು ನಮ್ಮ ಸಂಸ್ಕೃತಿಯ ಕನ್ನಡಿ, ನಮ್ಮ ಹಳ್ಳಿಗಳ ಸೊಗಡಿನ ಪರಿಮಳವನ್ನು ಹೊತ್ತಿದೆ. ಇದು ನಮ್ಮ ಪೂರ್ವಜರ ಜ್ಞಾನ, ನಂಬಿಕೆ ಮತ್ತು ಜೀವನ ಶೈಲಿಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಕೊಂಡೊಯ್ಯುವ ಅಮೂಲ್ಯವಾದ ಸಂಪತ್ತು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜಾನಪದದ ವೈವಿಧ್ಯಮಯ ರೂಪಗಳನ್ನು ಪರಿಚಯಿಸಿಕೊಳ್ಳಲಿದ್ದೇವೆ. ನಮ್ಮ ಸಂಸ್ಕೃತಿಯ ಈ ಅಳಿಯದ ಸಂಪತ್ತಿನ ಲೋಕಕ್ಕೆ ಪ್ರವೇಶಿಸೋಣ. ಜನಪದವು ಒಂದೇ ದಿನದಲ್ಲಿ ಹುಟ್ಟಿದ್ದಲ್ಲ. ಜನರ ಬದುಕು, ಹಳ್ಳಿಗಳ ಹಸಿರು ಹೊಲಗಳು, ಹಬ್ಬ ಹರಿದಿನಗಳು, ಕಷ್ಟ ಸುಖಗಳ ಕಥೆಗಳು ಇವೆಲ್ಲವೂ ಸೇರಿ ಶತಮಾನಗಳ ಹಿಂದೆ ಜನಪದಕ್ಕೆ ಜನ್ಮ ನೀಡಿವೆ. ಈ ಜನಪದದ ಜನನ ಹೇಗೆ ನಡೆಯಿತು ಎಂಬುದನ್ನು ಇನ್ನಷ್ಟು ತಿಳಿಸಿಕೊಡಲು ಈಗ ನಮ್ಮೊಂದಿಗಿದ್ದಾರೆ ಅಮೋಘ್ ಹಾಗೂ ತ್ರಿಷಾ.
1: ನಮಸ್ಕಾರ ತ್ರಿಷಾ, ಹೇಗಿದ್ದೀಯಾ?
2: ನಮಸ್ಕಾರ ಅಮೋಘ್, ನಾನು ಚೆನ್ನಾಗಿದ್ದೇನೆ. ನೀನು ಹೇಗಿದ್ದೀಯಾ?
1: ನಾನು ಚೆನ್ನಾಗಿದ್ದೇನೆ. ನಿನ್ನನ್ನು ಒಂದು ವಿಷಯದ ಬಗ್ಗೆ ಕೇಳಬೇಕಿತ್ತು.
2: ಖಂಡಿತ ಕೇಳು.
1: ಜಾನಪದ ಹಾಡು ಕಥೆಗಳೆಲ್ಲ ಹೇಗೆ ಹುಟ್ಟಿದವು? ಯಾರಾದರೂ ಬರೆದಿದ್ದಾರಾ?
2: ಅಯ್ಯೋ ಅಮೋಘ್, ಅದು ಬಹಳ ಆಸಕ್ತಿದಾಯಕ ಪ್ರಶ್ನೆ. ಜಾನಪದ ಅನ್ನೋದು ಒಬ್ಬರಿಂದ ಹುಟ್ಟಿದ ಕಲೆಯಲ್ಲ.
1: ಹಾಗಾದರೆ ಹೇಗೆ ಹುಟ್ಟಿತು?
2: ನಮ್ಮ ಹಿರಿಯರು ತಲತಲಾಂತರದಿಂದ ಬಾಯಿಂದ ಬಾಯಿಗೆ ಹಾಡಿಕೊಂಡು ಹೇಳಿಕೊಂಡು ಬಂದ ಕಥೆಗಳು, ಹಾಡುಗಳು, ಗಾದೆಗಳೇ ಜಾನಪದ. ಇದು ಸಮುದಾಯದ ಜನರ ಭಾವನೆಗಳು, ಅನುಭವಗಳು ಮತ್ತು ನಂಬಿಕೆಗಳಿಂದ ಹುಟ್ಟಿಕೊಂಡಿದೆ.
1: ಅಂದರೆ ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಹಾಡಿದ ಹಾಡುಗಳು, ತಾಯಂದಿರು ಮಕ್ಕಳಿಗೆ ಹಾಡಿದ ಜೋಗುಳಗಳು ಇವೆಲ್ಲವೂ ಜಾನಪದವೇ?
2: ಸರಿಯಾಗಿ ಹೇಳಿದೆ. ಕೆಲಸದ ಕಷ್ಟವನ್ನು ಮರೆಯಲು, ಮನರಂಜನೆಗಾಗಿ, ಹಬ್ಬ ಹರಿದಿನಗಳಲ್ಲಿ ಸಂಭ್ರಮಿಸಲು, ಹೀಗೆ ವಿವಿಧ ಸಂದರ್ಭಗಳಲ್ಲಿ ಜನರು ಹುಟ್ಟು ಹಾಕಿದ ಕಲೆಗಳೇ ಜಾನಪದ. ಇದಕ್ಕೆ ನಿರ್ದಿಷ್ಟ ಲೇಖಕರಾಗಲಿ ಕವಿಯಾಗಲಿ ಇಲ್ಲ. ಇದು ಜನಸಾಮಾನ್ಯರ ಕಲೆ.
1: ಹಾಗಾದರೆ ಈಗಲೂ ಜಾನಪದ ಸೃಷ್ಟಿಯಾಗುತ್ತಿದೆಯಾ?
2: ಹೌದು, ಕಾಲ ಬದಲಾದಂತೆ ಹೊಸ ಹೊಸ ಜಾನಪದ ಕತೆ, ಹಾಡುಗಳು ಹುಟ್ಟುತ್ತಲೇ ಇರುತ್ತದೆ. ಆಧುನಿಕ ಜೀವನದ ಅನುಭವಗಳು ಜಾನಪದದ ಭಾಗವಾಗಬಹುದು. ಉದಾಹರಣೆಗೆ, ಈಗ ನಾವು ಬಳಸುವ ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಕೂಡ ಹೊಸ ಗಾದೆಗಳು, ಜೋಗುಳಗಳು ಹುಟ್ಟಬಹುದು.
1: ಇದು ನಿಜವಾಗಲೂ ಬಹಳ ಸ್ವಾರಸ್ಯಕರ ವಿಷಯ. ಇದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು.
2: ನನಗೂ ಅಷ್ಟೇ ಅಮೋಘ್. ನಮ್ಮ ಸಂಸ್ಕೃತಿಯಲ್ಲಿ ಜಾನಪದದ ಪಾತ್ರ ಬಹಳ ದೊಡ್ಡದು. ಇದನ್ನು ನಾವು ಉಳಿಸಿಕೊಂಡು ಬೆಳೆಸಬೇಕು.
1: ಖಂಡಿತ, ನಿನ್ನಿಂದ ನನಗೆ ಹೊಸ ವಿಷಯ ತಿಳಿಯಿತು. ತುಂಬಾ ಧನ್ಯವಾದಗಳು.
0: ಜನಪದವನ್ನು ಕೇವಲ ಇತಿಹಾಸದಲ್ಲೇ ಅಲ್ಲ, ಕತೆಗಳ ರೂಪದಲ್ಲೂ ಅನುಭವಿಸಬಹುದು. ಮುಂದೆ ಕತೆಯೊಂದರ ಮೂಲಕ ಜನಪದದ ಸೊಗಡನ್ನು ನಮಗೆ ಪರಿಚಯಿಸಲಿದ್ದಾರೆ ವೈಷ್ಣವಿ ಇವರು.
3: ಎಲ್ಲರಿಗೂ ನಮಸ್ಕಾರ. ನಾನಿಂದು ಮೂರ್ಖ ರಾಜನ ಕಥೆಯನ್ನು ಹೇಳಲಿದ್ದೇನೆ. ಒಂದು ಊರಿನಲ್ಲಿ ಅಂಗುಶೆಟ್ಟಿ ಒಬ್ಬ ವ್ಯಾಪಾರಿ ಇದ್ದನು. ಒಂದು ದಿನ ಜೋರಾಗಿ ಗಾಳಿ ಬೀಸಿ ಅವನ ಮನೆ ಕುಸಿದು ಹೋಯಿತು. ಅವನು ಮೇಸ್ತ್ರಿಯನ್ನು ಕರೆಸಿ ಮನೆಯನ್ನು ಕಟ್ಟಿಸಿದ. ಅಂದು ರಾತ್ರಿ ಒಬ್ಬ ಕಳ್ಳ ಅಂಗುಶೆಟ್ಟಿಯ ಮನೆಗೆ ಬಂದು ಗೋಡೆಯನ್ನು ಕೊರೆದು ಒಳಗೆ ಹೋಗುವಷ್ಟರಲ್ಲಿ ಗೋಡೆ ಕುಸಿದು ಕಳ್ಳನ ಮೇಲೆ ಬಿದ್ದು ಕಳ್ಳ ಸತ್ತು ಹೋದ. ಮಾರನೇ ದಿನ ಬೆಳಗ್ಗೆ ಆ ಕಳ್ಳನ ನೆಂಟನು ರಾಜನ ಬಳಿಗೆ ಹೋಗಿ ದೂರು ಕೊಟ್ಟ. ಮಹಾರಾಜ, ನನ್ನ ನೆಂಟ ಅಂಗುಶೆಟ್ಟಿಯ ಮನೆಗೆ ಹೋದ. ಅಲ್ಲಿ ಅಂಗುಶೆಟ್ಟಿಯ ಮನೆಯ ಗೋಡೆ ಕುಸಿದು ಬಿದ್ದುದರಿಂದ ಆದ್ದರಿಂದ ಅಂಗುಶೆಟ್ಟಿಯನ್ನು ನೇಣು ಹಾಕಬೇಕು ಎಂದು ಹೇಳಿದ. ಆಗ ಮೂರ್ಖನಾಗಿದ್ದ ರಾಜ ಅಂಗುಶೆಟ್ಟಿಯನ್ನು ಕರೆಸಿ ನಿನ್ನ ಮನೆಯ ಗೋಡೆ ಏಕೆ ಒದ್ದೆಯಾಗಿತ್ತು ಎಂದು ಕೇಳಿದ. ಮಹಾರಾಜ, ನಾನು ಗೋಡೆಯನ್ನು ಕಟ್ಟಲಿಲ್ಲ, ಅದನ್ನು ಕಟ್ಟಿದ್ದು ಮೇಸ್ತ್ರಿ, ಅವನ ತಪ್ಪು ಎಂದು ಹೇಳಿದ. ಆಗ ರಾಜ ಮೇಸ್ತ್ರಿಯನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಮೇಸ್ತ್ರಿಯು, ಮಹಾರಾಜ, ನನ್ನದೇನು ತಪ್ಪಿಲ್ಲ, ಅದು ಮಣ್ಣು ತಂದವನ ತಪ್ಪು. ಅವನು ಒದ್ದೆ ಮಣ್ಣು ತಂದುಕೊಟ್ಟ, ನಾನೇನು ಮಾಡಲಿ ಎಂದು ಹೇಳಿದ. ಆಗ ರಾಜ ಮಣ್ಣು ತಂದುಕೊಟ್ಟವನನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಮಣ್ಣು ತಂದುಕೊಟ್ಟವನು, ಅದು ನನ್ನ ತಪ್ಪಲ್ಲ, ಕುಂಬಾರ ನನಗೆ ದೊಡ್ಡ ಬಾಯಿಯ ಮಡಿಕೆ ಕೊಟ್ಟದ್ದು, ಅದಕ್ಕೆ ಹಾಗಾಯಿತು ಎಂದು ಹೇಳಿದ. ಆಗ ರಾಜ ಕುಂಬಾರನನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಕುಂಬಾರ, ಮಹಾರಾಜ, ನಾನು ಮಣ್ಣು ಹಿಡಿದು ಚಕ್ರದ ಬಳಿ ಕುಳಿತಿದ್ದೆ. ಆಗ ಒಬ್ಬಳು ತರುಣಿ ನನ್ನನ್ನು ನೋಡುತ್ತಾ ಬಂದಳು. ಆಗ ನನ್ನ ಕೆಲಸದ ಮೇಲಿನ ಏಕಾಗ್ರತೆ ತಪ್ಪಿತು ಎಂದು ಹೇಳಿದ. ಆಗ ರಾಜನು ತರುಣಿಯನ್ನು ಕರೆಸಿ ಕುಂಬಾರನ ಬಳಿಗೆ ನೀನು ಏಕೆ ಹೋದೆ ಎಂದು ಕೇಳಿದ. ಆಗ ತರುಣಿಗೆ ಏನು ಹೇಳಬೇಕು ಎಂದು ತೋಚಲಿಲ್ಲ, ಸುಮ್ಮನಾಗಿದ್ದಳು. ರಾಜ ತರುಣಿಯನ್ನು ನೇಣು ಹಾಕಬೇಕು ಎಂದು ಹೇಳಿದ. ಆಗ ಅಲ್ಲಿದ್ದವರು ಭಯಪೆಟ್ಟರು. ತರುಣಿ ಒಂದು ಉಪಾಯವನ್ನು ಮಾಡಿದಳು, ಇನ್ನೊಬ್ಬರ ಜೊತೆ ಜಗಳ ಮಾಡಲು ಆರಂಭಿಸಿದಳು. ಆಗ ರಾಜ ಬಂದು ನೀವೇಕೆ ಜಗಳ ಮಾಡುತ್ತಿದ್ದೀರಿ ಎಂದು ಕೇಳಿದ. ಆಗ ತರುಣಿ, ಮಹಾರಾಜ, ಜ್ಯೋತಿಷ್ಯರ ಪ್ರಕಾರ ಈ ಮುಹೂರ್ತದಲ್ಲಿ ಯಾರನ್ನು ನೇಣು ಹಾಕುತ್ತಾರೋ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಮತ್ತು ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟುತ್ತಾರೆ ಎಂದು ಹೇಳಿದಳು. ನನಗೆ ರಾಜನಾಗಬೇಕೆಂದು ಮಹಾದೊಡ್ಡ ಆಸೆ, ಅದಕ್ಕೆ ನಾನು ನೇಣಿಗೆ ಶರಣಾಗುತ್ತೇನೆ ಎಂದು ಹೇಳಿದಳು. ಆದರೆ ನನ್ನನ್ನು ಅವನು ಬಿಡುತ್ತಿಲ್ಲ, ಅವನು ಹೇಳುತ್ತಿದ್ದಾನೆ ನಾನು ನೇಣಿಗೆ ಶರಣಾಗುತ್ತೇನೆ ಎಂದು. ಅದಕ್ಕೆ ನಾವು ಜಗಳವನ್ನು ಮಾಡುತ್ತಿದ್ದೇವೆ. ಇದನ್ನು ಕೇಳಿದ ಮೂರ್ಖ ರಾಜ, ನೀವು ರಾಜನಾಗುವುದೇ ಸಾಧ್ಯವೇ ಇಲ್ಲ, ನನ್ನ ರಾಜ್ಯಕ್ಕೆ ಯಾವಾಗಲೂ ನಾನೇ ರಾಜನಾಗಬೇಕು, ನನ್ನನ್ನು ನೇಣಿಗೆ ಹಾಕಿ ಎಂದು ಹೇಳಿದ. ಕೂಡಲೇ ರಾಜನನ್ನು ನೇಣಿಗೆ ಹಾಕಿದರು. ಇದಾಗಿತ್ತು ಮೂರ್ಖ ರಾಜನ ಕತೆ.
0: ಜನಪದದ ಸೊಗಸು ಹಾಡುವಾದ್ಯಗಳಲ್ಲಿಯೂ ಪ್ರತಿಧ್ವನಿಸುತ್ತದೆ. ಈಗ ನಮ್ಮ ಗೆಳತಿಯರು ಜನಪದ ಗೀತೆಯನ್ನು ಹಾಡಲಿದ್ದು ಕೇಳೋಣ ನಮ್ಮ ಹಳ್ಳಿಯ ಹೃದಯ ಬಡಿತವಾದ ಈ ಜನಪದ ರಾಗವನ್ನು.

ಜಾನಪದ ಸಾಹಿತ್ಯದ ಇನ್ನೊಂದು ಪದವನ್ನು ಆಲಿಸೋಣ, ಮಾದೇಶ್ವರನ ವರ್ಣನೆ. ಹೆಚ್ಚಾಗಿ ಈ ಪದವನ್ನು ಕಂಸಾಳೆ ಪದ ಎಂದು ಕರೆಯುತ್ತಾರೆ. ಬನ್ನಿ ಆಲಿಸೋಣ.

ಗಾಯನವು ತುಳು ಜಾನಪದ ಗೀತೆಯಾಗಿದ್ದು ಹೆಚ್ಚಾಗಿ ಮುಂಗಾರು ಸಮಯದಲ್ಲಿ ಹಾಡುತ್ತಾರೆ. ಈಗ ತುಳು ಪಾಡ್ದನವನ್ನು ಹಾಡಲಿದ್ದಾರೆ ಅಕ್ಷತಾ ಇವರು.

0: ಇದು ಒಂದು ತುಳು ಜಾನಪದ ಗೀತೆಯಾಗಿದ್ದು ಹೆಚ್ಚಾಗಿ ಮುಂಗಾರು ಸಮಯದಲ್ಲಿ ಭತ್ತದ ನಾಟಿ ಮಾಡುವ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರು ಗುಂಪಾಗಿ ಹಾಡುತ್ತಾರೆ. ಈ ಹಾಡುಗಳಿಂದ ತಮ್ಮ ಮನೋಲ್ಲಾಸವನ್ನು ಹೆಚ್ಚಿಸುತ್ತಾ ತಮ್ಮ ಕೆಲಸದಲ್ಲಿ ಹೆಚ್ಚು ಉಲ್ಲಾಸವನ್ನು ಕಂಡುಕೊಳ್ಳುತ್ತಾರೆ. ಹಾಗೂ ಇದು ಒಂದು ಸಾಮಾನ್ಯವಾಗಿ ಹಳ್ಳಕೊಳ್ಳಗಳಲ್ಲಿ ಮುಂಗಾರು ಋತುವಿನ ಆರಂಭದಲ್ಲಿ ಕಂಡುಬರುವ ವಿವಿಧ ರೀತಿಯ ಮೀನುಗಳ ವರ್ಣನೆಯಾಗಿದೆ.
1: ಗಾದೆಗಳು ವೇದಗಳಿಗೆ ಸಮಾನವಾಗಿದೆ. ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಈಗ ನಮ್ಮೊಂದಿಗೆ ಜನಪದದ ಕೆಲವು ಪ್ರಸಿದ್ಧ ಗಾದೆ ಮಾತುಗಳನ್ನು ವಿವರಿಸಲಿದ್ದಾರೆ ಆದೇಶ್ ಹಾಗೂ ನಿನಾದ್ ಇವರು.
2: ಚಿಂತೆಯೇ ಮುಪ್ಪು, ಸಂತೋಷವೇ ಯವನ.
3: ಈ ಗಾದೆ ಮಾತಿನ ಅರ್ಥವೇನೆಂದರೆ ಚಿಂತೆ ಮಾಡದೆ ಸದಾ ಸಂತೋಷದಿಂದ ಜೀವಿಸಬೇಕು. ಸುಖ ಬಂದಾಗ ಸಂತೋಷದಿಂದ ಹಿಗ್ಗುವುದು, ಕಷ್ಟ ಎದುರಾದಾಗ ದುಃಖ ಮತ್ತು ಚಿಂತೆಗೆ ಒಳಗಾಗುವುದು ಮಾನವನ ಸ್ವಾಭಾವಿಕ ಗುಣ ಎಂದು ತಿಳಿಸುತ್ತದೆ.
2: ಕೂಡಿ ಬಾಳಿದರೆ ಸ್ವರ್ಗ ಸುಖ,
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ನಾವು ಯಾವಾಗಲೂ ಅನ್ಯೋನ್ಯತೆಯಿಂದ ಹಾಗೂ ಒಗ್ಗಟ್ಟಿನಿಂದ ಬದುಕಬೇಕು ಎಂಬುದನ್ನು ತಿಳಿಸುತ್ತದೆ.
2: ಗುಣ ನೋಡಿ ಗೆಳೆತನ ಮಾಡು,
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ನಾವು ಯಾವಾಗಲೂ ಸಜ್ಜನರ ಸಂಘ ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ. ಗೆಳೆತನದಿಂದ ಜನರು ನಮ್ಮ ಗುಣವನ್ನು ಅಳೆಯುತ್ತಾರೆ, ಆದ್ದರಿಂದ ಗುಣ ನೋಡಿ ಗೆಳೆತನ ಮಾಡು.
2: ಹೆತ್ತ ತಾಯಿ ಹೊರನಾಡು, ಸ್ವರ್ಗಕ್ಕಿಂತಲೂ ಮಿಗಿಲು.
3: ಈ ಗಾದೆ ಮಾತಿನ ಅರ್ಥವೇನೆಂದರೆ ನಮಗೆ ಜನ್ಮ ನೀಡಿದ ತಾಯಿ ಮತ್ತು ನಮ್ಮ ಜನ್ಮಭೂಮಿ ಶ್ರೇಷ್ಠ ಮತ್ತು ಇದರಲ್ಲಿ ತಾಯಿ ಹಾಗೂ ನಾಡಿನ ಮಹತ್ವ ಅಡಗಿದೆ ಎಂಬುದನ್ನು ತಿಳಿಸುತ್ತದೆ.
2: ಶಕ್ತಿಗಿಂತ ಯುಕ್ತಿ ಮೇಲು,
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ಎಷ್ಟೇ ಶಕ್ತಿ ಹೊಂದಿದ್ದರೂ ಅದಕ್ಕಿಂತ ಮುಖ್ಯವಾಗಿ ಯುಕ್ತಿ ಹಾಗೂ ಬುದ್ಧಿವಂತಿಕೆಯಾಗಬೇಕು ಎಂಬುದನ್ನು ತಿಳಿಸುತ್ತದೆ.
1: ಧನ್ಯವಾದಗಳು. ಇಷ್ಟು ಹೊತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆಯ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಚಿನ್ನರ್ ಅಂಗಳ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಸುಜನಾ ವಾಲ್ತಾಜೆ. ಕಾರ್ಯಕ್ರಮ ಆಲಿಸಿದ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು.

ಇದುವರೆಗೆ ಚಿನ್ನರ ಅಂಗಳ ಕಾರ್ಯಕ್ರಮ ಕೇಳಿದಿರಿ. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನಲ್ಮೆಯ ಕೆಳಗರಿಗೆ ಆತ್ಮೀಯ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ.
2: ಉಜಿರೆಯ ನೆಲದಿಂದ ಜಪಾನಿನ ಗಗನಕ್ಕೆ ಯಕ್ಷಗಾನದ ಕೀರ್ತಿ ಹಾರಿದೆ.
1: ಸಾಂಸ್ಕೃತಿಕ ನೆಲೆಯಾದ ಉಜಿರೆಯಿಂದ ಆರಂಭವಾದ ಈ ಪಯಣ ಇಂದು ವಿಶ್ವದ ಗಮನ ಸೆಳೆದಿರುವ ಜಪಾನ್ ದೇಶದವರೆಗೆ ತಲುಪಿದೆ. ಇದು ಕೇವಲ ವಿದೇಶ ಪ್ರವಾಸವಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ಯಕ್ಷಗಾನದ ವೈಭವವನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪರಿಚಯಿಸಿದ ಹೆಮ್ಮೆಯ ಪಯಣ. ಹೌದು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿರುವ ಈ ತಂಡ ಜಪಾನ್ನಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಿ ಕಾಲೇಜಿನ ಹೆಸರನ್ನ ಮತ್ತಷ್ಟು ಎತ್ತರಕ್ಕೇರಿಸಿದೆ. ಈ ಸಾಧನೆ ಕಾಲೇಜಿಗೆ ಮಾತ್ರವಲ್ಲ, ನಮ್ಮ ಊರು, ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವೂ ಹೌದು. ಇಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಜಪಾನ್ ಪ್ರವಾಸದ ಅನುಭವಗಳು, ಅಲ್ಲಿನ ಸಂಸ್ಕೃತಿ, ಜನರ ಆತಿಥ್ಯ, ಯಕ್ಷಗಾನಕ್ಕೆ ದೊರೆತ ಮೆಚ್ಚುಗೆ ಹಾಗೂ ಈ ಪಯಣದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ರೇಡಿಯೋ ನಿನಾದ 90.4 FM ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ ಎಸ್ಡಿಎಂ ಕಾಲೇಜಿನ ವಾಣಿಜ್ಯ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಮಾಲಿನಿ ಅಂಚನ್ ಅವರು. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ತೆ ಸರ್.
1: ಅದೇ ರೀತಿ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ದ್ವಿತೀಯ ಬಿ ಎ ವಿದ್ಯಾರ್ಥಿನಿ ಸಂಜನಾ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ತೆ ಸರ್.
1: ಅದೇ ರೀತಿ ಎಸ್ಡಿಎಂ ಕಾಲೇಜಿನ ತೃತೀಯ ಬಿಕಾಂನ ವಿದ್ಯಾರ್ಥಿನಿ ಸಿಂಚನಾ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ ಸರ್.
1: ಉಜಿರೆಯಿಂದ ಜಪಾನ್ ವರೆಗೆ ಸಾಗಿದ ಈ ಸಾಂಸ್ಕೃತಿಕ ಪಯಣದ ಅನುಭವಗಳನ್ನ ಅವರ ಮಾತಲ್ಲೇ ಕೇಳೋಣ ಅಲ್ವಾ.
2: ಸಂಸ್ಕೃತಿಗಳ ಸಂಗಮ ಜಗವ ಬೆರಗುಗೊಳಿಸಿದೆ, ಈ ಸಾಧನೆಗೆ ನಮ್ಮೆಲ್ಲರ ಪ್ರೀತಿ ಸಿಕ್ಕಿದೆ.
1: ಮೊದಲನೇದಾಗಿ ನಮ್ಮ ಮಾಲಿನಿ ಮೇಡಮ್ ಅವರಿಗೆ ಜಪಾನಿಗೆ ಹೋಗುವ ಅವಕಾಶ ಹೇಗೆ ಸಿಕ್ಕಿತು, ಇದರ ಬಗ್ಗೆ ಸ್ವಲ್ಪ ಹೇಳಿ.
3: ಜಪಾನಿಗೆ ಹೋಗ್ಬೇಕು ಅನ್ನುವ ಒಂದು ಮಾಹಿತಿಯನ್ನು ನನಗೆ ಮೊತ್ತ ಮೊದಲಾಗಿ ನೀಡಿದವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ವಿಶ್ವನಾಥ್ ಸರ್. ಇವರು ನನ್ನನ್ನು ಹೇಗೆ ಆಯ್ಕೆ ಮಾಡಿದ್ದು ಅಂತ ಹೇಳಿದ್ರೆ, ನನಗಿಂತ ಮುಂಚೆ ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳಾದ ಸಂಜನಾ ಮತ್ತೆ ಸಿಂಚನಾ ಇವರು ಆಯ್ಕೆಯಾಗಿದ್ರು. ಸಿಂಚನ ಅವರು ಭಾಗವತಿಕೆಗೆ, ಸಂಜನ ಅವರು ಡಾಕ್ಯುಮೆಂಟೇಷನ್ಗೆ ಅನ್ನುವ ನೆಲೆಯಲ್ಲಿ ಅವರು ಆಯ್ಕೆಯಾಗಿದ್ರು. ಆದರೆ ಇಲ್ಲಿ ನಮ್ಮ ಕಾಲೇಜಿನ ಒಂದು ಸಂಸ್ಕೃತಿ ಏನಂದ್ರೆ, ಅಥವಾ ಪರಂಪರೆ ಏನಂದ್ರೆ, ನಮ್ಮ ಕಾಲೇಜಿನಿಂದ ಯಾವುದೇ ವಿದ್ಯಾರ್ಥಿಗಳನ್ನ ಯಾವುದೇ ಸ್ಪರ್ಧೆಗಾಗ್ಲಿ ಅಥವಾ ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ನಮ್ಮ ಕಾಲೇಜಿನಿಂದ ಕಳಿಸಿಕೊಡುವಾಗ ಅಲ್ಲಿ ಒಬ್ರು ಉಪನ್ಯಾಸಕರು ಇರಲೇಬೇಕು, ಇದು ಒಂದು ಕಾರಣ. ಎರಡನೇದೇನಂತ ಹೇಳಿದ್ರೆ, ಆಯ್ಕೆಗೊಂಡಂತಹ ವಿದ್ಯಾರ್ಥಿನಿಯರ ಹೆತ್ತವರು ಕೂಡ ಯಾರಾದ್ರೂ ಅಲ್ಲಿ ಉಪನ್ಯಾಸಕರು ಮಕ್ಕಳ ಜೊತೆಗೆ ಹೋಗುವುದಾದ್ರೆ ನಮ್ಮದು ಅಭ್ಯಂತರ ಇಲ್ಲ ಎನ್ನುವುದಾಗಿ ಕಾಲೇಜಿಗೆ ತಿಳಿಸಿದ್ರು. ಈ ಎರಡು ಕಾರಣ ಉಪನ್ಯಾಸಕರನ್ನ ಆಯ್ಕೆ ಮಾಡಬೇಕು ಅನ್ನುವ ಒಂದು ವಿಷಯಕ್ಕೆ ಬಂತು. ಆದ್ರೆ ಯಾರು ಅನ್ನೋದಾಗಿ ಆಲೋಚನೆ ಮಾಡಿದಾಗ ಬಹುಶಃ ಜಪಾನಿನವರ ಬೇಡಿಕೆಯಾಗಿತ್ತು, ಕಲಾವಿದೆಯಾಗಿರಬೇಕು, ಯಕ್ಷಗಾನ ಕಲಾವಿದರಾಗಿರಬೇಕು. ನಾನು ಸ್ವತಃ ಯಕ್ಷಗಾನ ಕಲಾವಿದೆಯಾದದ್ರಿಂದ, ಹವ್ಯಾಸಿ ಕಲಾವಿದೆಯಾದದ್ರಿಂದ ನನಗೆ ಈ ಅವಕಾಶ ಹುಡುಕಿ ಬಂತು.
1: ಸಂಜನಾ ಅವರಿಗೆ ಈ ಜಪಾನ್ಗೆ ಹೋಗ್ಬೇಕು ಅನ್ನುವಂತ ಸುದ್ದಿ ತಿಳಿದಾಗ ನಿಮ್ಗೆ ಏನನ್ಸಿತ್ತು?
4: ನಮ್ಗೆ ಆಕ್ಚುಲಿ ಫಸ್ಟ್ ಟೈಮ್ ಕೇಳಿದಾಗ ತುಂಬಾ ಶಾಕ್ ಆಯ್ತು. ಅಂದ್ರೆ ಯಾಕೆಂದ್ರೆ ಇಲ್ಲೇ ರೇಡಿಯೋ ನಿನಾದದಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಂಟರ್ವ್ಯೂ ಮಾಡಿದ್ವಿ, ಏನು ಪ್ರಿಪರೇಷನ್ ಇಲ್ಲದೆ. ಅದರಿಂದ ಚಾನ್ಸ್ ಸಿಕ್ಕಿತ್ತು ಹೀಗೆ ಜಪಾನಿಗೆ ಸಡನ್ ಆಗಿ ಹೋಗೋದಂದ್ರೆ ಸ್ವಲ್ಪ ಶಾಕ್ ಆಗಿ ಖುಷಿ ಕೂಡ ಆಯ್ತು. ಯಾಕಂದ್ರೆ ಜಪಾನ್ ತುಂಬಾ ಡೆವಲಪ್ಡ್ ಕಂಟ್ರಿ, ಆ ಕಂಟ್ರಿಗೆ ಹೋಗೋದಂದ್ರೆ ಅದು ನಮ್ಮ ಲಕ್ ಕೂಡ ಅನ್ಬೋದು. ಸೊ ತುಂಬಾ ಖುಷಿ ಆಯ್ತು ಕೇಳಿದಾಗ.
1: ಸಿಂಚನ ಅವರಿಗೆ,
4: ಆಕ್ಚುಲಿ ಫಸ್ಟ್ ಗೆ ಕೇಳುವಾಗ ನಂಗೆ ಸಮಯ ನಂಬಲಿಕ್ಕೆ ಆಗ್ಲಿಲ್ಲ. ಮತ್ತೆ ಫಸ್ಟ್ ಗೆ ಅರುಣ್ ಸರ್ ನಂಗೆ ಹೇಳಿದ್ರು ಹೀಗೆ ಸೆಲೆಕ್ಟ್ ಆಗಿದ್ರಿ ಅಂತ. ಅಮ್ಮ ಆಗೊಮ್ಮೆ ಬಯಸ ಆಯ್ತು, ಯಾಕಂದ್ರೆ ಸಡನ್ ಒಮ್ಮೆ ನಾವು ಜಸ್ಟ್ ದೂರ ದೂರ ಟ್ರಾವೆಲ್ ಮಾಡಿದವಳಲ್ಲ. ಸೊ ಸಡನ್ ಜಪಾನ್ ಅಂತ ಹೇಳುವಾಗ ಏನೋ ಬಯಸ ಆಯ್ತು, ಮತ್ತೆ ಖುಷಿ ಸಹ ಆಯ್ತು.
1: ಜಪನೀಸ್ ಬಗ್ಗೆ ಬರೀ ಗೂಗಲ್ ಅಲ್ಲಿ ಮತ್ತೆ ಪುಸ್ತಕದಲ್ಲಿ ಅಷ್ಟೇ ಓದಿದ್ವಿ, ಬಟ್ ರಿಯಾಲಿಟಿ ನಿಮಗೆ ಒಂದು ನೈಜ ಅನುಭವ ಆಯ್ತು. ಈಗ ವಿಮಾನ ಜರ್ನಿ, ಅದ್ರ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ.
4: ನಾನು ಆಲ್ರೆಡಿ ಡೊಮೆಸ್ಟಿಕ್ ಟ್ರಾವೆಲ್ ಮಾಡಿದ್ದೆ, ಇಂಟರ್ನ್ಯಾಷನಲ್ ಇದು ಫಸ್ಟ್ ಟೈಮ್. ಸೊ ಇಮಿಗ್ರೇಷನ್ ಅಲ್ಲೆಲ್ಲ ನಾವು ಸ್ವಲ್ಪ ಇನ್ನು ಕೇರ್ಫುಲ್ ಆಗಿ ಏನೇನು ಎಲ್ಲ ರೆಡಿ ಇಟ್ಕೋಬೇಕಂತ ಮುಂಚೆನೆ ತುಂಬಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ಪ್ರಿಪರೇಷನ್ ಇತ್ತು ಮತ್ತೆ ತುಂಬಾ ಎಫರ್ಟ್ಸ್ ಕೂಡ ಇತ್ತು. ವೀಸಾ ಪ್ರೊಸೆಸ್ ಗಂತೂ ನಾವು ಕಮ್ಮಿ ಓಡಾಡಿಲ್ಲ. ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಚೆನ್ನೈ, ಚೆನ್ನೈಯಿಂದ ಬ್ಯಾಂಗ್ಳೂರ್, ಎಲ್ಲ ಜೂನ್ 2nd ಇಂದ ನಮ್ದು ಕಂಟಿನ್ಯೂಸ್ ಟ್ರಾವೆಲ್ ಆಗಿದೆ. ಜೂನ್ 10th ಗೆ ನಾವು ಜಪಾನ್ ಗೆ ಬಿಟ್ಟಿದ್ದು, ಬಟ್ ಜೂನ್ 2nd ಇಂದ ನಾವು ಬ್ಯಾಂಗ್ಳೂರ್, ಚೆನ್ನೈ, ಉಜಿರೆ, ಮ್ಯಾಂಗ್ಳೂರ್ ಎಲ್ಲಾ ಕಡೆ ಸುತ್ತಿ ಕೊನೆಗೆ ವೀಸಾಗಂತ ನಮ್ಗೆ ವೀಸಾ ಸಿಕ್ಕಿದೆ. ಜೂನ್ 10th ವೀಸಾ ಇಟ್ಕೊಂಡಿದ್ದು, ಏರ್ಪೋರ್ಟ್ ಗೆ ಓಡಿದ್ದು.
3: ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಯ ಸ್ವಲ್ಪ ನಮ್ಗೆ ಆ ವೀಸಾ ಅದು ಆಫೀಸ್ ಅಲ್ಲಿ ಇದ್ದದ್ರಿಂದ ತುಂಬಾ ನಮ್ಗೆ ಹೆಲ್ಪ್ ಆಯ್ತು. ಅದನ್ನು ತಗೊಂಡ್ ಬರ್ಲಿಕ್ಕೆ ಹರಸಾಹಸ ಇತ್ತು. ಅಂದ್ರೆ ನಾವು ಬೆಳಗ್ಗೆ ನಾವು ಹೋಗಿ ಅಲ್ಲಿಂದ ಕಲೆಕ್ಟ್ ಮಾಡಿ ಮತ್ತೆ ಏರ್ಪೋರ್ಟ್ ಗೆ ಹೋಗ್ಬೇಕಿತ್ತು. ಆ ಸಂದರ್ಭದಲ್ಲಿ ನಮ್ಮ ಸಂಜನನವರ ಪೇರೆಂಟ್ಸ್ ತುಂಬಾನೇ ನಮ್ಗೆ ಸಹಾಯ ಮಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಕೂಡ, ನಮ್ಮ ಸಂಸ್ಥೆಯ ಹೆಚ್ಚಿನವರು, ಈಗ ಪೂರಣ್ ಸರ್ ಇರ್ಬೋದು, ಅವರ ಪರಿಚಯದಲ್ಲಿ ಇದ್ದಂತಹ ವ್ಯಕ್ತಿಗಳಿಂದ ಎಲ್ಲರಿಂದ ಕೂಡ ನಮ್ಗೆ ಇದಕ್ಕೆ ಒಂದು ಸಹಾಯ ಇತ್ತು.
1: ನಿಮ್ಮ ವಿಮಾನ ಜರ್ನಿ ಬಗ್ಗೆ?
3: ಇದು ನನ್ನ ಪ್ರಥಮ ವಿಮಾನ ಜರ್ನಿ. ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಎರಡನ್ನು ಒಂದೇ ಸಮಯದಲ್ಲಿ ಅನುಭವಿಸುವ ಬಹುಶಃ ಏನು ಅವಕಾಶ ನನಗೆ ಸಿಕ್ಕಿತ್ತು. ಅದೇ ಅಂದ್ಕೊಳ್ತಿದ್ದೆ. ತುಂಬಾ ಖುಷಿ ಆಯ್ತು. ಒಳ್ಳೆ ರೀತಿಯ ಫುಡ್, ಒಳ್ಳೆಯ ರೀತಿಯ ಒಂದು ಸೌಕರ್ಯ ಅದರಲ್ಲಿ ಇತ್ತು. ತುಂಬಾ ಒಳ್ಳೆಯ ಪಯಣ ಆಯ್ತು.
1: ಸಿಂಚನ ಅವರಿಗೆ?
4: ನನಗೆ ಸಹ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಅಲ್ಲಿ. ತುಂಬಾ ಖುಷಿ ಆಯ್ತು.
1: ಮಾತಾಡಿದ್ರು
4: ಫುಡ್ ಮತ್ತೆ ಎಲ್ಲ ಫೆಸಿಲಿಟೀಸ್ ಎಲ್ಲ ತುಂಬಾ ಚಂದ ಆಯ್ತು, ಖುಷಿ ಆಯ್ತು.
1: ಈಗ ನೀವು ನಮ್ಮ ಇಲ್ಲಿ ಮಂಗಳೂರಿನಿಂದ ನೀವು ಜಪಾನಿಗೆ ಹೋದ್ರಿ, ಅಲ್ಲಿ ರೀಚ್ ಆದ್ರಿ, ರೀಚ್ ಆಗುವಾಗ ಆ ಒಂದು ವಾತಾವರಣದ ಬಗ್ಗೆ ಹೇಳುದಾದ್ರೆ ಮೇಡಮ್ ಅವರು?
3: ಹೌದು, ಅಲ್ಲಿ ನಕರಸ ಮೇಡಮ್ ನಮ್ಮನ್ನು ತುಂಬಾ ಆತ್ಮೀಯವಾಗಿ ಗೌರವದಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಹೇಗೆ ಬರಮಾಡಿಕೊಂಡ್ರು ಅಂತ ಹೇಳಿದ್ರೆ, ಒಂದು ಅವರ ಮಗಳೇ ಮಾಡಿರುವಂತ ಒಂದು ಚಿತ್ರ, ವೆಲ್ಕಮ್ ಟು ಜಪಾನ್ ಅಂತ ಬರೆದಂತ ಸೈನ್ ಬೋರ್ಡ್ ಇಟ್ಕೊಂಡು ನಮ್ಗೆ ಅವರು ತುಂಬಾ ಒಳ್ಳೆ ರೀತಿಯಿಂದ ಸ್ವಾಗತ ಮಾಡಿದ್ರು. ಅದು ಬಹಳ ಖುಷಿ ಕೊಟ್ಟಿತ್ತು ನಮ್ಗೆ. ಹೌದು,
4: ಫಸ್ಟ್ ಆಫ್ ಆಲ್ ಜಪಾನಿಗೆ ಕಾಲಿಟ್ಟ ತಕ್ಷಣ ಡಿಫ್ರೆನ್ಸ್ ಗೊತ್ತಾಯ್ತು, ಇಂಡಿಯನ್ ಏರ್ಪೋರ್ಟ್ಸಿಗೂ ಜಪಾನ್ ಏರ್ಪೋರ್ಟ್ಸಿಗೂ. ಅಲ್ಲಿ ಇಟ್ಟ ತಕ್ಷಣ ಎಷ್ಟು ಸೈಲೆಂಟ್ ಆಗಿ ಎಲ್ಲ ಪೀಸ್ಫುಲ್ ಆಗಿ ಅವರವರ ಕೆಲಸವನ್ನು ಅವರವರ ಮಾಡಿಕೊಂಡು ಎಲ್ಲ ಡಿಸಿಪ್ಲಿನ್ಡ್ ಆಗಿ ಅವರವ್ರ ಕೆಲಸ ಮಾಡ್ಕೋತಾ ಇದ್ರು. ಮತ್ತೆ ನಮ್ಗೆ ಎಲ್ಲಿ ಕೂಡ ಅರ್ಜೆಂಟ್ ಆಗಿ ಹೋಗ್ಬೇಕು, ಅರ್ಜೆಂಟ್ ಆಗಿ ಇದು ಮಾಡ್ಬೇಕಂತ ಇರಲಿಲ್ಲ. ಆರಾಮಾಗಿ ನಾವು ನಮ್ಮ ಕೆಲಸನ ಮಾಡಿಕೊಂಡು ಇಮಿಗ್ರೇಷನ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಚೆ ಹೋದ ತಕ್ಷಣ ಅವರು ಬೋರ್ಡ್ ಇಟ್ಕೊಂಡು ಬಂದ್ರು ವೆಲ್ಕಮ್ ಟು ಜಪಾನ್ ಅಂತ. ಅದು ನೋಡಿ ತುಂಬಾ ಖುಷಿ ಆಯ್ತು ನಮಗೆ.
5: ಅದೇ ನಮಗೆ ಫಸ್ಟ್ ಟೈಮ್ ಜಪಾನಿಗೆ ಕಾಲಿಟ್ಟಾಗ ಅಟ್ಮಾಸ್ಫಿಯರ್ ನಮಗೆ ಫುಲ್ ಡಿಫ್ರೆಂಟ್. ಇಂಡಿಯಾ ಬೇರೆನೆ, ಅಲ್ಲಿ ಒಂಥರ ಬೇರೆನೆ. ಸಿಟೀಸ್ ಆಗಿರ್ಬೋದು, ಏರ್ಪೋರ್ಟ್ ಅಲ್ಲಿ ಅವರ ಸಂಜನ ಅವ್ರು ಹೇಳಿದಾಗೆ ಫುಲ್ ಡಿಸಿಪ್ಲಿನ್ಡ್ ಮತ್ತೆ ಫುಲ್ ಒಂಥರ ಸೈಲೆನ್ಸ್. ಜನಗಳು ಅವರವರದ್ದೇ ಕೆಲಸಗಳಲ್ಲಿ ಇದ್ ಮಾಡಿಕೊಂಡು.
1: ಮೇಡಮ್, ಹಾಗೀಗ ಕಲೆಗೆ ಭಾಷೆ ಮಿತಿ ಇಲ್ಲ ಅಂತ ಹೇಳ್ತಾರೆ.
3: ಖಂಡಿತ.
1: ಮತ್ತೆ ಸಂಸ್ಕೃತಿಗೆ ಗಡಿಗಳಿಲ್ಲ ಅಂತ ಹೇಳ್ತಾರೆ. ನೀವು ಇಲ್ಲಿಯ ಯಕ್ಷಗಾನವನ್ನ ಅಲ್ಲಿ ಪರಿಚಯ ಮಾಡ್ಲಿಕ್ಕೋಸ್ಕರ ಒಂದು ತಂಡದಲ್ಲಿ ಹೋದ್ರಿ, ಯಾವ ಪ್ರದರ್ಶನವನ್ನ ಕೊಟ್ರಿ, ಮತ್ತೆ ಅಲ್ಲಿಯ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿತ್ತು, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೆಲವರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ.
3: ನಾವು ಜಪಾನಿನಲ್ಲಿ ಯಾವ ರೀತಿಯ ಯಕ್ಷಗಾನ ಪ್ರದರ್ಶನ, ಯಾವ ಪ್ರಸಂಗವನ್ನ ಪ್ರದರ್ಶಿಸಬೇಕು ಅನ್ನೋದು ಮೊದಲೇ ನಿಗದಿಯಾಗಿತ್ತು. ಎರಡು ಪ್ರಸಂಗವನ್ನ ನಾವಲ್ಲಿ ಪ್ರದರ್ಶಿಸಬೇಕಿತ್ತು. ಒಂದು ಕಂಸವಧೆ, ಇನ್ನೊಂದು ರಾವಣವಧೆ. ರಾವಣವಧೆಯಲ್ಲಿ ನಾನು ರಾವಣ ಪಾತ್ರವನ್ನ ನಿರ್ವಹಿಸಿದೆ. ರಾಮನ ಪಾತ್ರವನ್ನ ನಮ್ಮ ಸಿಂಚನ್ ಅವರು ನಿರ್ವಹಿಸಿದ್ರು. ಇನ್ನೊಂದು ಪ್ರಸಂಗ ಕಂಸವಧೆಯಲ್ಲಿ ನಾನು ಕಂಸನ ಪಾತ್ರವನ್ನ ನಿರ್ವಹಿಸಿದ್ರೆ ನಮ್ಮ ಸಂಜನ್ ಅವರು ಕೃಷ್ಣನ ಪಾತ್ರವನ್ನ ನಿರ್ವಹಿಸಿದ್ರು. ಇಲ್ಲಿ ನಮಗೆ ಮೊದಲ ದಿವಸ ನಾವು ಟೋಕಿಯೋದಲ್ಲಿ ಯಕ್ಷಗಾನ ವೇಷವನ್ನ ಧರಿಸಿ ಪ್ರದರ್ಶನ ಏನು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಯಾವುದೇ ರೀತಿಯ ಪ್ರದರ್ಶನವನ್ನ ಇಟ್ಟಿರಲಿಲ್ಲ. ಬದಲಾಗಿ ನಾವು ಯಕ್ಷಗಾನದ ಬಗ್ಗೆ ಅವರಿಗೆ ತಿಳಿಸಬೇಕಿತ್ತು. ಯಕ್ಷಗಾನದ ಪರಂಪರೆ ಏನು, ಯಕ್ಷಗಾನದಲ್ಲಿ ಯಾವ ರೀತಿಯ ವೇಷಗಳು ಬರ್ತದೆ, ಯಾವ ರೀತಿಯ ಬಣ್ಣಗಾರಿಕೆ, ಅದರ ಮಹತ್ವ ಏನು, ಬಣ್ಣಗಳೆಷ್ಟಿದೆ, ಪಾತ್ರಗಳೆಷ್ಟಿದೆ, ಮತ್ತೆ ಆ ಆಭರಣಗಳ ಬಗ್ಗೆ, ಈ ಎಲ್ಲ ವಿಷಯದ ಬಗ್ಗೆ ನಾವು ಅವರಿಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನ ಮೂಲಕ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಸೊ ಅದನ್ನು ಜಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ನಕರಸ ಮೇಡಮ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ನಾವು ಅದಕ್ಕೆ ತಕ್ಕ ಹಾಗೆ ಯಕ್ಷಗಾನ, ನಾನು ಮಾಡಿದ ರಾವಣ ಪಾತ್ರದಲ್ಲಿ ಕೇಸರಿ ಕಿರೀಟ, ಕೇಸರಿ ತಟ್ಟಿ ಅಂತ ನಾವು ಹೇಳ್ತೇವೆ ಯಕ್ಷಗಾನದಲ್ಲಿ, ಅದನ್ನು ಯಾವ ರೀತಿ ಕಟ್ಟುವಂಥದ್ದು, ಅದನ್ನು ಹೇಗೆ ತಲೆಗಿಡುವಂಥದ್ದು ಮತ್ತೆ ಕಟ್ಟುವಂಥದ್ದು, ಇದನ್ನು ನಾವು ಅವರಿಗೆ ಡೆಮೋ ಮಾಡಿ ತೋರಿಸಿದ್ವಿ. ಮತ್ತೆ ನಮ್ಮಲ್ಲಿರುವಂತ ಪ್ರಥಮ ಹೆಜ್ಜೆ ಯಕ್ಷಗಾನದಲ್ಲಿ, ದಿಂಕಿಟ ಕಿಟ್ಟತಕ್ಕ, ತರಿ ಕಿಟ್ಟ ಕಿಟ್ಟತಕ್ಕ, ಅಥವಾ ಕೈಯನ್ನ ಯಾವ ರೀತಿ ನಾವು ಯಕ್ಷಗಾನದಲ್ಲಿ ತಾಳಕ್ಕೆ ತಕ್ಕ ಹಾಗೆ ಕುಣಿಸಬೇಕು, ಅಥವಾ ಅದನ್ನು ಕೈಯಿಂದ ಅಭಿನಯ ಮಾಡಬೇಕು, ಆ ಭಾವ, ಇದನ್ನು ನಾವು ಅವರಿಗೆ ಹೇಳಿಕೊಟ್ವಿ. ಮತ್ತೆ ಯಕ್ಷಗಾನಕ್ಕೆ ಯಾಕೆ ಮಹತ್ವ, ಯಾವ ರೀತಿಯಲ್ಲಿ ಅದು ಬೇರೆ ಕಲೆಗಳಿಗಿಂತ ವಿಭಿನ್ನ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಅವರಿಗೆ ತಿಳಿಸಿಕೊಟ್ವಿ. ಮತ್ತೆ ನಮ್ಮ ಸಿಂಚನ ಅವರು ಒಂದು ಭಾಗವತಿಕೆ ಕೂಡ ಅಲ್ಲಿ ಹಾಡಿದ್ರು, ಅದು ಕೂಡ ಅವರಿಗೆ ಬಹಳ ಖುಷಿಯಾಯಿತು. ಸಂಜನ ಅವರು ಕೂಡ ಅಲ್ಲಿ ಯಾವ ರೀತಿಯ ಸಹಕಾರವನ್ನು ನೀಡಬೇಕಾ ನಮ್ಮ ಎಲ್ಲ ವಿಷಯದಲ್ಲೂ ಕೂಡ, ಈಗ ಒಂದು ಕೇಸರಿ ತಟ್ಟಿ ನಾನು ತಲೆಗೆ ಕಟ್ಟಬೇಕಾದ್ರೆ ಅವರು ಅದನ್ನ ನನಗೆ ಕಟ್ಟಬೇಕಾಗತ್ತೆ. ಸೊ ಹಾಗಿರುವಾಗ ಇಂಥದ್ದೆಲ್ಲ ನಾವು ಮೂವರು ಕೂಡ ಟೋಕಿಯೋದಲ್ಲಿ ಫಸ್ಟ್ ಟೋಕಿಯೋದ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ಬಹುಶಃ ಅದು ಬಹಳ ಖುಷಿ ಕೊಟ್ಟ ಕ್ಷಣ ನಮಗೆ, ಅವ್ರು ತುಂಬಾ ಪ್ರೀತಿಯಿಂದ ಗೌರವದಿಂದ ಅದನ್ನು ಸ್ವೀಕರಿಸಿದ್ರು. ಅನಂತರ ನಾವು ಒಸಾಕದಲ್ಲಿ ಪ್ರದರ್ಶನವನ್ನ ನೀಡಬೇಕಾಯ್ತು. ನನ್ನ ಪ್ರಕಾರ ಅಂದ್ರೆ ಮೊದಲು ನಮಗೆ ಪ್ರದರ್ಶನ ಇರಲಿಲ್ಲ ಮೊದಲ ದಿವಸ. ಎರಡನೇ ದಿವಸ ನಮಗೆ ಒಂದು ಪ್ರಸಂಗವನ್ನ ಪ್ರದರ್ಶಿಸಬೇಕಾಯ್ತು. ಅದು ನಾವು ರಾವಣ ವಧೆಯನ್ನ ಪ್ರದರ್ಶಿಸಿದ್ವಿ. ನಾವು ರಾವಣ ವಧೆ ಪ್ರದರ್ಶನ ಮಾಡುವಾಗ ಸಂಜನ ಅವರು ಡಾಕ್ಯುಮೆಂಟೇಶನ್ ಗೆ ಸಂಬಂಧಪಟ್ಟ ಕೆಲಸಗಳನ್ನ ನಿರ್ವಹಿಸಿದ್ರು. ಅನಂತರ ನಾವು ಎರಡೂ ಪ್ರಸಂಗವನ್ನ ಮಾಡಿದ್ವಿ. ಇನ್ನೊಂದು ಕಡೆ ನಾವು ಒಂದು ಪ್ರಸಂಗ ಕಂಸವಧೆ, ಅಲ್ಲಿ ನಾನು ಮತ್ತೆ ಸಂಜನನ್ ಅವರು ಪಾತ್ರವನ್ನು ನಿರ್ವಹಿಸಿದ್ರೆ ಸಿಂಚನ್ ಅವರು ಪ್ರತ್ಯಕ್ಷ ಅಂದ್ರೆ ಲೈವ್ ಭಾಗವತಿಕೆಯನ್ನ ಮಾಡಿದ್ರು. ಹೀಗೆ ಮತ್ತೆ ಪುನಃ ಹಿಂದೆ ಬರುವಾಗ ಟೋಕಿಯೋದಲ್ಲಿ ಎರಡೂ ಪ್ರದರ್ಶನವನ್ನು ಕೊಟ್ಟು ಎಲ್ಲರ ಪ್ರಶಂಸೆಯನ್ನ ತಗೊಂಡು ಮರಳಿ ಭಾರತಕ್ಕೆ ಕಾಲಿಟ್ಟೆವು.

0: ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಯಕ್ಷಾಭಿಮಾನಿಗಳಿದ್ದಾರೆ. ಈಗ ಜಪಾನ್ ನಲ್ಲಿ ಕಲಾವಿದರ ಒಂದು ಪ್ರೋತ್ಸಾಹ ಅಥವಾ ಅಲ್ಲಿ ನೆರೆದಿದ್ದಂತವರ ಒಂದು ಪ್ರೋತ್ಸಾಹ ಹೇಗಿತ್ತು ಸಂಜನಾ ಅವರು ಹೇಳಬಹುದಾ?
1: ಅವರು ನಮ್ಮ ಯಕ್ಷಗಾನ ಆರ್ಟ್ ಫಾರ್ಮ್ ಅನ್ನು ತುಂಬಾ ಆಕ್ಚುಲಿ ಆ ರಾ ಫಾರ್ಮ್ ಅನ್ನು ತುಂಬಾ ತಗೊಳ್ಳೋದು ತುಂಬಾ ರೆಸ್ಪೆಕ್ಟ್ ಇಂದ ತಗೊಂಡ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ನೋಡ್ಬೇಕಾದ್ರೆ ನಾವೊಮ್ಮೆ ಅನ್ಸ್ಕೊಂಡಿದ್ವಿ ಯಾರಾದ್ರೂ ಭಯ ಪಟ್ಕೊಂಡ್ರೆ, ನಮ್ಮ ಆರ್ ಬಟನ್ ಎಲ್ಲ ನೋಡಿ ಭಯ ಪಟ್ಕೊಂಡ್ರೆ ಹೇಗೆ ಅಂತ. ಬಟ್ ಅವರು ನೋಡುವಾಗ ತುಂಬಾ ಇಂಟ್ರೆಸ್ಟ್ ಇಂದ ತುಂಬಾ ಏನಾಗ್ತದೆ ಏನಾಗ್ತದೆ, ಅವರಿಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರು ಕೂಡ ಸಿಂಚನ ಹಾಡ್ತಿದ್ದ ಕೇಳಿ ಕೇಳಿ ಮತ್ತೆ ಅವರ ಮಾಲಿನ್ಯ ಮ್ಯಾಮ್ದು ಎಕ್ಸ್ಪ್ರೆಷನ್ಸ್ ನೋಡ್ತಾ ನೋಡ್ತಾ ಅವರು ಬ್ಯಾಕ್ ಗ್ರೌಂಡ್ ಸ್ಟೋರಿ ಗೊತ್ತಿತ್ತು, ಆದ್ರೂ ಏನೇನ್ ಆಗ್ತಿದೆ ಅಂತ ಅವರೇ ಒಂದು ಸ್ಟೋರಿ ಮಾಡ್ಕೊಂಡು ಅವ್ರಿಗೆಲ್ಲ ಅರ್ಥ ಆಗ್ತಿತ್ತು. ಎಮೋಷನ್ಸ್ ನೋಡಿನೇ ಅವ್ರಿಗೆಲ್ಲ ಅರ್ಥ ಆಗ್ತಾ ಇತ್ತು, ಎಮೋಷನ್ಸ್ ಮತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಆಮೇಲೆ ಅವರು ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಹೇಳ್ತಾ ಇದ್ರು, ನಮ್ಗೆ ಭಾಷೆ ಬಂದಿಲ್ಲ ಅಂದ್ರು, ನಮ್ಗೆ ಭಾಷೆ ಅರ್ಥ ಆಗಿಲ್ಲ ಅಂದ್ರು ಕೂಡ ನೀವು ಹೇಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ, ಹೇಗೆ ಎಮೋಷನ್ಸ್ ಎಲ್ಲ ತೋರಿಸ್ತೀರಾ, ಆದ್ರೂ ನೋಡ್ಕೊಂಡು ನಮ್ಗೆ ಅರ್ಥ ಆಗ್ತಾ ಇತ್ತು ಎಲ್ಲ, ನಿಮ್ಮ ಕಲೆಯನ್ನು ನಾವು ಅರ್ಥ ಮಾಡ್ಕೊಂಡು ಅದು ಅವಕಾಶ ಸಿಕ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಅವಾಗ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು, ಯಾಕೆಂದ್ರೆ ಒಂದು ಕಲೆ ಅಷ್ಟು ದೂರ ಹೋಗಿ ಬೇರೆಯವರಿಗೆ ಅರ್ಥ ಮಾಡಿಸೋದು, ಅದು ನಮ್ಮ ಭಾಷೆಯಲ್ಲೇನೆ ಮಾಡಿ ಅವರಿಗೆ ಅರ್ಥ ಮಾಡಿಸೋದು ಒಂದು ಸುಲಭದ ವಿಷಯವಲ್ಲ. ಸೊ ಅದು ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು.
0: ಸಂಚನ ಅವರು ಭಾಗವತಿಕೆ ಮಾಡಿದ್ರಿ, ಆ ಲೈವ್ ಪರ್ಫಾರ್ಮೆನ್ಸ್ ಅನ್ನ ನೀವು ಹೇಗೆ ಅನುಭವಿಸಿದ್ರಿ?
2: ಅಂದ್ರೆ ನಾವು ಇಲ್ಲಿ ಅಂತಂದ್ರೆ ಚಂಡೆ ಮೊದ್ಲೆ ಎಲ್ಲರೂ ಸಹ ಇರ್ತಾರೆ, ಅದಕ್ಕೆ ಜನ ಇದ್ದಾರೆ. ಬಟ್ ನಾವು ಇಲ್ಲಿ ಎಂತ ಮಾಡಿದ್ವಿ ಅಂದ್ರೆ ನಮ್ಗೆ ಮೂರೇ ಜನಕ್ಕೆ ಹೋಗ್ಲಿಕ್ಕೆ ಇರೋದ್ರಿಂದ, ಸೊ ಅವಕಾಶ ಇದ್ದುದ್ರಿಂದ ನಮ್ಗೆ ಎಕ್ಸ್ಟ್ರಾ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ನಮ್ಮ ಕಾಲೇಜಲ್ಲಿಯೇ ಅದನ್ನು ಚಂಡೆ ಮೊದ್ಲೇ ಮಾತ್ರ ರೆಕಾರ್ಡ್ ಮಾಡಿ ಮತ್ತೆ ಅದಕ್ಕೆ ಹಾಡನ್ನು ತಾಳವನ್ನು ಸೇರಿಸಿ ನಾವು ಪ್ರಾಕ್ಟೀಸ್ ಮಾಡಿ ಹೋಗಿದ್ದೆವು. ಅಲ್ಲಿ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್, ನಂಗೆ ಹೊಸತ್ ಎಕ್ಸ್ಪೀರಿಯನ್ಸ್ ರೆಕಾರ್ಡೆಡ್ ಚಂಡೆ ಮೊದ್ಲಿಗೆ ಹಾಡು ಹಾಡಿದ್ದು, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
0: ಜಪಾನಿಗೆ ಹೋಗಿದ್ರಿ, ಅಲ್ಲಿಯ ಫುಡ್ ಕಲ್ಚರ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಾದ್ರೆ ಮೇಡಮ್ ಅವ್ರು ಏನ್ ಹೇಳ್ತೀರಿ?
3: ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತರಕಾರಿ ಅಥವಾ ಎಲೆಗಳು ಅಂದ್ರೆ ಬೇರೆ ಬೇರೆ ರೀತಿಯ ಸೊಪ್ಪುಗಳು ಇರಬಹುದು, ಅದನ್ನ ನಾವು ತಿನ್ಬೇಕಿತ್ತು. ಮತ್ತೆ ಫ್ರೂಟ್ಸ್ ಅವರು ತುಂಬಾ ತಿಂತಾರೆ, ಬಟ್ ಅದು ತುಂಬಾ ಆರೋಗ್ಯಕರವಾದ ಆಹಾರ ಪದ್ಧತಿ ಅದು ನಿಜವಾಗ್ಲು. ಯಾಕೆ ಅದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವ್ ಇಲ್ಲಿಂದ ಹೋಗುವಾಗ ಏನಾದ್ರೂ ಫುಡ್ ಪಾಯ್ಸನ್ ಅಥವಾ ಆಹಾರದಲ್ಲಿ ಏನಾದ್ರೂ ನಾವು ತಿಂದು ಏರ್ಪೇರ್ ಆಗುವಂತದ್ದು ಅಥವಾ ಅಲ್ಲಿಯ ಏನು ವೆದರೆ ಬೇರೆ, ನಮ್ಗೆ ಏನಾದ್ರೂ ಒಂದು ಅಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಂದ್ರೆ ನಾವು ಅದಕ್ಕೆ ಸಿದ್ಧರಾಗ್ಬೇಕು ಅಂತ ಹೇಳ್ಕೊಂಡು ಇಲ್ಲಿಂದಲೇ ಕೆಲವೊಂದು ಮಾತ್ರೆಗಳನ್ನೆಲ್ಲ ತಗೊಂಡೋಗಿದ್ವಿ. ಅದು ಯಾವುದು ಕೂಡ ನಮ್ಗೆ ನಮ್ಮ ಪ್ರಕಾರ ಉಪಯೋಗಕ್ಕೆ ಬರಲಿಲ್ಲ. ಆಗಿರುವಾಗ ಅವರ ಫುಡ್ ಅಷ್ಟು ಹೆಲ್ದಿ ಆಗಿತ್ತು ಅಂತ ನಾವು ಅನ್ಕೊಳ್ಬಹುದು. ಅಂದ್ರೆ ಫ್ರೂಟ್ಸ್ ತಿಂತಾರೆ, ಮತ್ತೆ ತರಕಾರಿ ತಿಂತಾರೆ, ಮತ್ತೆ ಸೊಪ್ಪು ಬೇರೆ ಬೇರೆ ರೀತಿಯ ಏನು ಎಲೆಗಳಿರ್ತದೆ ಸೊಪ್ಪುಗಳಿರ್ತದೆ, ನಮ್ಗೆ ಗೊತ್ತಿಲ್ಲ ಅದೇನು ಅಂತ. ನಾವು ತಿಂದಿದ್ದೇವೆ, ಹೌದು ಯಾವ್ದಂತ ಗೊತ್ತಿಲ್ಲ, ತಿಂದಿದ್ದೇವೆ. ಆದ್ರೆ ಒಂದು ಎರಡು ದಿವಸ ನಮ್ಗೆ ಸ್ವಲ್ಪ ಕಷ್ಟ ಆಗಿರ್ಬಹುದು, ಬಟ್ ಆಮೇಲೆ ನಾವು ನಮ್ಗೆ ಅದು ಅಭ್ಯಾಸ ಆಯ್ತು. ಫ್ರೂಟ್ಸ್ ನಾವು ಆಲ್ರೆಡಿ ಇಲ್ಲಿ ತಿಂತೇವೆ, ಆದ್ರೆ ಸೊಪ್ಪು ಆ ತರದ ಬೇರೆ ಬೇರೆ ರೀತಿಯ ಸೊಪ್ಪುಗಳೆಲ್ಲ ನಮ್ಗೆ ಅಭ್ಯಾಸ ಆಯ್ತು. ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ತಿಂತಾರೆ ಅವರು, ಬಟ್ ಅವರು ಫಿಶ್ ಒಣ ಮೀನು ಅಂತ ಹೇಳ್ತೇವಲ್ಲ ಅದನ್ನು ತುಂಬಾ ಅವರು ಉಪಯೋಗಿಸ್ತಾರೆ ಅವರ ಆಹಾರ ಪದ್ಧತಿಯಲ್ಲಿ. ಮತ್ತೆ ಮಾಂಸಾಹಾರಿಗಳು ಹಾಗೆ ಅಂತ ಹೇಳ್ಕೊಂಡು ತರಕಾರಿಗಳನ್ನು ಸೊಪ್ಪುಗಳನ್ನು ಕೂಡ ಅಷ್ಟೇ ರೀತಿಯಲ್ಲಿ ಅವರು ತೆಗೆದುಕೊಳ್ಳುವುದರಿಂದ ಮತ್ತೆ ತಿನ್ನೋದು ಕೂಡ ಪ್ರಮಾಣ ಬಹಳ ಕಡಿಮೆ, ಆದ್ರಿಂದ ಅವರು ಎಷ್ಟು ಬೇಕಾಗ್ತದೋ ಅಷ್ಟೇ ತಿನ್ನುವಂತದ್ದು, ಹಾಗೆ ಮಾತ್ರ ಎಲ್ಲವನ್ನು ಲಿಮಿಟ್ ಅಲ್ಲಿ ಮಿತಿಯಲ್ಲಿ ತಗೊಳ್ಳುವಂತದ್ದು ಬಹಳ ಚೆನ್ನಾಗಿತ್ತು. ನಮ್ಗೆ ಕೆಲವೊಂದು ಕ್ಷಣಗಳಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಅದಕ್ಕೆ ಆ ತಿನ್ಲಿಕ್ಕೆ ಬಳಸುವಂತಹ ಸ್ಪೂನಿನಿಂದ ಹಿಡಿದು ಎಲ್ಲವನ್ನು ಕೂಡ ನಾವು ತುಂಬಾ ಎಂಜಾಯ್ ಮಾಡಿ ಅದನ್ನು ಆಸ್ವಾದಿಸಿದ್ವಿ. ನಾವು ಬರೀ ಯಕ್ಷಗಾನ ಪ್ರದರ್ಶನ ಮಾತ್ರ ಮಾಡಿದ್ದಲ್ಲ, ನಾವು ಫುಡ್ ಎಕ್ಸ್ಚೇಂಜ್ ಅಂದ್ರೆ ನಮ್ಮ ಆಹಾರ ಕ್ರಮವನ್ನ ಅವರಿಗೆ ತಿಳಿಸುವಂತದ್ದು, ಹಾಗೆ ನಮ್ಗೆ ಎರಡು ಕಡೆ ಫುಡ್ ಪ್ರಿಪೇರ್ ಮಾಡ್ಲಿಕ್ಕಿತ್ತು. ಒಂದು ನಾವು ಎಲ್ಲಿ ಉಳಿಬೇಕಿತ್ತ ಅಲ್ಲಿ ಆಹಾರವನ್ನ ತಯಾರಿ ಮಾಡಿ ಬಂದವರಿಗೆ ಕೊಡ್ಬೇಕಿತ್ತು, ಇನ್ನೊಂದು ರೆಸ್ಟೋರೆಂಟ್ ಅಲ್ಲಿ ನಾವು ಪ್ರಿಪೇರ್ ಮಾಡಿ ಕೊಡ್ಬೇಕಿತ್ತು. ಆಗ ಮಾತ್ರ ನಾವು ತುಂಬಾ ಖುಷಿ ಪಟ್ಟಿದ್ದೇವೆ, ಮತ್ತೆ ಅಷ್ಟೇ ಒದ್ದಾಟ ಮಾಡಿ ಮಾಡಿದ್ದೇವೆ ಸರ್. ಯಾಕೆಂದ್ರೆ ನಮ್ಮ ಇವರು ಸಂಜನೆ ಹೇಳಿದಾಗೆ ಅವರು ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಮಲ್ಲಿ ಒಂದು ಗಂಟೆಗೆ ಊಟ ಆದ್ರೆ ಅವರಲ್ಲಿ 11 ಗಂಟೆಗೆ ಊಟ ಆಗ್ತದೆ. ಅವರದ್ದು ಮಾರ್ನಿಂಗ್ ತಿಂಡಿ ಸರ್ ಅವರು 6 ಗಂಟೆಗೆ ಮಾಡಿರ್ತಾರೆ, ಹಾಗೆ 11 ಗಂಟೆಗೆ ಬರ್ತಾರೆ ಅವರು. ನಮ್ಗೆ ಇಲ್ಲಿ ರೆಡಿ ಆಗ್ಲಿಲ್ಲ ಸರ್, 1 ಗಂಟೆನೆ ಇರೋದು ನಮ್ಗೆ ಪ್ರಿಪೇರ್ ಮಾಡ್ಲಿಕ್ಕೆ. ಅಲ್ಲಿ ಒಂದು 4-5 ರೀತಿಯ ಖಾದ್ಯಗಳನ್ನ ನಾವು ಮಾಡ್ಬೇಕಾಗಿತ್ತು, 1 ಗಂಟೆ ನಮ್ಗೆ ಸಾಲೋದಿಲ್ಲ ಸರ್. ಮತ್ತೆ ಕೆಲವು ನಮ್ಗೆ ಬೇಕಾದಂತ ಇಂಗ್ರೀಡಿಯಂಟ್ಸ್ ಇಲ್ಲದಿದ್ರೆ ಅವ್ರು ತಗೊಂಡ್ ಬರ್ಬೇಕಿತ್ತು, ಹಾಗೆ ಅದು ಅಂದ್ರೆ ತುಂಬಾ ಸಮಯ ತಗೊಳ್ಳುವಂತದ್ದು. ನೀರ್ ದೋಸೆ ಮಾಡಿದ್ದೇವೆ ಸರ್, ನಮ್ಮ ಇಂಡಿಯಾದ ದೋಸೆ ಅಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ ಸರ್. ಮತ್ತೆ ಅವರು ನಾನ್ ವೆಜ್ ಪ್ರೇಮಿಗಳೇ, ಮಾಂಸಾಹಾರಿಗಳೇ, ಅವರಿಗೆ ತುಂಬಾ ಇಷ್ಟ ಆಯ್ತು. ಎಗ್ ಮಸಾಲ ಅಂತ ನಾವು ಮಾಡಿದ್ವಿ ಮಂಗಳೂರಿದು, ಬಹಳ ಖುಷಿ ಪಟ್ರು ಸರ್. ಕಬಾಬ್ ಇಷ್ಟಪಟ್ರು, ಮತ್ತೆ ಪೊಂಗಲ್ ಮಾಡಿದ್ವಿ ಸರ್, ಗುಲಾಬ್ ಜಾಮ್ ಅದನ್ನು ಖುಷಿ ಇಷ್ಟಪಟ್ರು. ಮತ್ತೆ ಅಲ್ಲಿ ತೆಂಗಿನ ಕಾಯಿ ಸಿಗ್ಬಹುದು ಸರ್, ಬಟ್ ಅದು ಕಾಸ್ಟ್ಲಿ ಅಂತೆ. ಹಾಗೆ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಟೊಮೆಟೊ ಚಟ್ನಿ ಅಂತ ಮಾಡಿದ್ವಿ ಅಲ್ಲಿ, ಅಂದ್ರೆ ತುರಿ ಹಾಕದೆ, ತೆಂಗಿನ ತುರಿ ಹಾಕದೆ ಟೊಮೆಟೊ ಚಟ್ನಿ ಮಾಡಿದ್ವಿ. ಅದು ತುಂಬಾ ಇಷ್ಟ ಆಯ್ತು ಸರ್ ಅವರಿಗೆ, ತುಂಬಾ ಖುಷಿಯಿಂದ ತಿಂದ್ರು. ಬಟ್ ಅವರ ಕ್ವಾಂಟಿಟಿ ಮಾತ್ರ ಸ್ವಲ್ಪ. ಈಗ ನಾವು ಒಂದು ನೀರ್ ದೋಸೆ ಮಾಡಿದ್ರೆ ನಾವು ಒಂದು ಮೂರು ನಾಲ್ಕು ದೋಸೆ ತಿಂತೇವೆ, ಅವರು ಹಾಗೆ ಅಲ್ಲ ಸರ್. ಅವರು ಒಂದು ದೋಸೆಯನ್ನ ಮೂರು ಪಾಲು ಮಾಡಿ ಒಬ್ಬೊಬ್ಬರಿಗೆ ಹಾಕ್ತಾರೆ. ತುಂಬಾ ನಮ್ಗೆ ಇದಾದದ್ದು ಅಂತ ಹೇಳಿದ್ರೆ, ಅವರು ಬಂದವರು ಸರ್, ಅದನ್ನು ಆ ಟೇಸ್ಟ್ ನೋಡಿದವರು, ಅವರು ಕಸ್ಟಮರ್ಸ್ ಸರ್ ಅಲ್ಲಿದ್ದು, ಅಂದ್ರೆ ಒಂದು 20 ಜನ 25 ಜನ ಕಸ್ಟಮರ್ಸ್ ಅಲ್ಲಿದ್ದು ಅಷ್ಟು. ಅಂದ್ರೆ ಅವರನ್ನು ಈಗ ಫುಡ್ ಅನ್ನ ಟೇಸ್ಟ್ ಮಾಡ್ಲಿಕ್ಕೆ ಅಂತ ನೋಡಿದಲ್ಲ, ನಮ್ಗೆ ಹೇಗೆ ಒಂದು ಹೋಟೆಲ್ಗೆ ಹೋಗಿಬ್ರು ಕಸ್ಟಮರ್ ಬಂದು ತಿಂದು ಪೇ ಮಾಡ್ತಾರೆ, ಹಾಗೆ ನಮ್ಮ ಫುಡ್ ಅನ್ನ ಅವರು ಟ್ರೀಟ್ ಮಾಡಿದ್ರು ಸರ್. ಬಟ್ ತುಂಬಾ ಖುಷಿ ಆಯ್ತು, ಎಲ್ಲರೂ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ ಯಕ್ಷಗಾನ ಅದನ್ನ ಮಾತ್ರ ಇಷ್ಟಪಟ್ಟದಲ್ಲ, ನಮ್ಮ ಆಹಾರ ಪದ್ಧತಿಯನ್ನು ಕೂಡ ಅವ್ರು ಇಷ್ಟಪಟ್ರು ಸರ್.
0: ಸಂಜನಾ ಅವರಿಗೆ ಹೇಗೆ ಅನಿಸ್ತು ಅಲ್ಲಿ ಆ ಫುಡ್?
1: ಅಲ್ಲಿ ಫುಡ್ ಹೇಳ್ಬೇಕಂದ್ರೆ ಅವರು ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿನ್ನೋದು, ತುಂಬಾ ಕಮ್ಮಿ ಪೋರ್ಷನ್ ಅಲ್ಲಿ ತಿಂದ್ರು ಕೂಡ ಅವರು ಎಲ್ಲದನ್ನು, ಎಲ್ಲಾ ನ್ಯೂಟ್ರಿಷಿಯಸ್ ಫುಡ್ ಅನ್ನು ತಿಂತಾರೆ. ಗ್ರೀನ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಮೀಟ್ ಇರ್ಬೋದು, ಎಲ್ಲಾದ್ರು ಮಿಕ್ಸ್ ಮಾಡಿ ಎಲ್ಲ ಬೇಕಾಗಿರುವಂತ ಕ್ವಾಂಟಿಟಿಯಲ್ಲಿ ತಿಂತಾರೆ. ನಮ್ಗೆ ಆಕ್ಚುಲಿ ಸ್ವಲ್ಪ ಕಷ್ಟ ಆಯ್ತು ಹೋದ ತಕ್ಷಣ. ಇಲ್ಲಿ ನಾವು ನಾರ್ಮಲ್ ಇಂಡಿಯನ್ಸ್ ಹೇಗೆ ತಿಂತೀವಿ ಹಾಗೆ ಸ್ವಲ್ಪ ಜಾಸ್ತಿನೇ ತಿಂತೀವಿ ನಾವು, ಅವರು ತುಂಬಾ ಕಮ್ಮಿ ತಿನ್ನೋದು. ನಮ್ಗೆ ಅಲ್ಲಿ ಹೋದ ತಕ್ಷಣ ವೇಷ ಕಟ್ಟಲಿಕ್ಕೂ ತುಂಬಾ ಎನರ್ಜಿ ಬೇಕಂತ ನಾವು ಕೇಳ್ತಾ ಇದ್ವಿ, ಬಟ್ ಅವ್ರದ್ದು ಪೋರ್ಷನ್ ಸೈಜ್ ಇರೋದೇ ಕಮ್ಮಿ. ರೈಸ್ ಐಟಮ್ ಬಂದ್ರೆ ಅದು ಸ್ಟಿಕ್ಕಿ ರೈಸ್ ಅಂತ ಕರಿತೇವೆ, ನಮ್ಮ ರೈಸ್ ತರ ಬಿಡಿ ಬಿಡಿ ಇರುವುದಿಲ್ಲ, ಎಲ್ಲ ಗಟ್ಟಿ ಗಟ್ಟಿ ಸ್ವಲ್ಪ ಸ್ಟಿಕ್ಕಿ ಆಗಿರ್ತದೆ. ಬಟ್ ಅದನ್ನ ನಾವು ಕೊನೆಗೆ ಅದೇ ತಿನ್ಬೇಕಾಗಿತ್ತು, ಏನೇ ಮಾಡಿದ್ರು ನಮ್ಮ ರೈಸ್ ಅಷ್ಟು ಸಿಕ್ತಿರ್ಲಿಲ್ಲ. ಅದ್ರ ಜೊತೆ ನಾವು ಬೀನ್ಸ್ ಎಲ್ಲ ಕೊಡ್ತಾ ಇದ್ರು, ಸೊ ಬೀನ್ಸ್ ಎಲ್ಲ ತಿನ್ಕೊಂಡು. ಮತ್ತೆ ಅವ್ರದ್ದು ತುಂಬಾ ಟೀ ಕುಡಿಯೋದು ಜಾಸ್ತಿ ಅವರು, ಅವ್ರಿಗೆ ಟೀ ನಾವು ಬೇಡ ಅಂದ್ರೆ ಅವ್ರಿಗೆ ಸ್ವಲ್ಪ ಒಫೆಂಡ್ ಆಗುದು, ಯಾಕೆಂದ್ರೆ ಅವ್ರಿಗೆ ಟೀ ಒಂದ್ ಸ್ವಲ್ಪ ಎಲ್ಲಾ ಗೆಸ್ಟ್ ಹೌದು ಎಮೋಷನಲಿ ತುಂಬಾ ಕನೆಕ್ಟೆಡ್ ಅವರು. ಟೀ ಬೇಕು ಅಂದ್ರೆ ಎಲ್ಲಾ ಗೆಸ್ಟ್ಗೂ ಟೀ ಸರ್ವ್ ಮಾಡುದಂದ್ರೆ ಅದೊಂದು ಸೆರೆಮನಿ ತರ ಮಾಡ್ತಾರೆ. ಸೊ ಅವರು ಬಾಟಲ್ ಟೀ ಕೂಡ ತುಂಬಾ ಕುಡಿತಾರೆ, ಅವರು ನೀರ್ ಕುಡಿಯೋದು ತುಂಬಾ ಕಮ್ಮಿ. ಟೀ ಫ್ಲೇವರ್ ಟೀ, ಲಾಂಗ್ ಟೀ, ಬೇರೆ ಬೇರೆ ಫ್ಲೇವರ್ ಟೀ ಎಲ್ಲ ಬಾಟಲ್ಸ್ ತಗೊಂಡು ನೀರ್ ತುಂಬಾ ಕಮ್ಮಿ ಕುಡಿಯೋದು. ಮೋಸ್ಟ್ಲಿ ಕನ್ವೀನಿಯನ್ಸ್ ಸ್ಟೋರ್ಸ್ ಅಲ್ಲಿ ತಗೋತಾರೆ ಫುಡ್, ಆಲ್ರೆಡಿ ರೆಡಿ ಪ್ಯಾಕ್ಡ್ ಇರ್ತದೆ, ಅದನ್ನ ತಕೊಂಡು ಹೀಟ್ ಮಾಡ್ಕೊಂಡು ತಿನ್ನೋದು.
2: ನಮ್ಗೆ ಅದೇ ಫಸ್ಟ್ 2 ಡೇಸ್ ತುಂಬಾ ಕಷ್ಟ ಆಯ್ತು. ಮತ್ತೆ ಅವರಿಗೆ ಅಂದ್ರೆ ಇದೇ ನಮಗೆ ಹೇಗೆ ಬೆಳಿಗ್ಗೆ ತಿನ್ನಲೇಬೇಕು, ಮಧ್ಯಾಹ್ನ ಇಷ್ಟೊತ್ತಿಗೆ, ಮಧ್ಯಾಹ್ನ 1 ಗಂಟೆ ಊಟ ಮಾಡಬೇಕು, ಅವರಿಗೆ ಆತರ ಟೈಮಿಂಗ್ಸ್ ಎಲ್ಲ ಇಲ್ಲ. ಅವರು ಮಧ್ಯಾಹ್ನದ್ದು ಲಂಚ್ ಅನ್ನು 11 ಗಂಟೆಗೆ ತಿನ್ನುದು, ಹಾಗೆಲ್ಲ ಮಾಡ್ತಾರೆ. ನಮಗೆ ಅದು ನಾವು ಪರ್ಫಾರ್ಮೆನ್ಸ್ ಕೂಡ ಮಾಡಬೇಕಿತ್ತು, ನಮಗೆ ಇಲ್ಲಿ ಅಡ್ಜಸ್ಟ್ ಆಗಿರ್ತಾರೆ ಮಧ್ಯಾಹ್ನ ತಿಂದು ರಾತ್ರಿ ಊಟ ಮಾಡಿ ಎಲ್ಲ, ನಮಗೆ ಹಸಿವಾಗ್ತಿತ್ತು ಆ ಟೈಮಲ್ಲಿ ಸ್ವಲ್ಪ. ಆಗ ನಮ್ಮ ಹತ್ರ ಫ್ರೂಟ್ಸ್ ಎಲ್ಲ ಇದ್ದದನ್ನು ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ವಿ. ಹೆಲ್ದಿ ಫುಡ್ ಆಲ್ಮೋಸ್ಟ್ ಇಲ್ಲ ಅಲ್ಲಿ.
0: ಹಾಗೇನೆ ಮೇಡಮ್, ಅಂದ್ರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಒಂದು ಎಕ್ಸ್ಚೇಂಜ್ ಅಂತ ನಾವು ಇದನ್ನ ಹೇಳಬಹುದು. ಅದು ಕೂಡ ನಮ್ಮ ಗ್ರಾಮೀಣ ಭಾಗದಂತಹ ಒಂದು ಕಾಲೇಜಿಂದ ದೂರದ ಜಪಾನ್ ವರೆಗೆ ನಿಮ್ಮ ಒಂದು ಪ್ರಯಾಣಕ್ಕೆ ಒಂದು ಹೊಸ ದಾರಿಯನ್ನ ತೆರೆದಿಟ್ಟಿದೆ ಅಂತ ಹೇಳಬಹುದು. ನೀವು ಜಪಾನ್ ನಲ್ಲಿ ಅಲ್ಲಿಯ ಜನಜೀವನವನ್ನು ಕಲಿತಂತ ಕೆಲವು ಅಂಶಗಳನ್ನು ಹೇಳುದಾದ್ರೆ,
3: ಜಪಾನಿನಲ್ಲಿ ಒಂದು ಸಂಜನಾ ಅವರು ಹೇಳಿದ ಹಾಗೆ ಡಿಸಿಪ್ಲಿನ್ಡ್ ಲೈಫ್ ಸರ್, ತುಂಬಾ ಶಿಸ್ತು ಬದ್ಧ ವ್ಯಕ್ತಿಗಳು ಅಂದ್ರೆ ಜನರು ಅಲ್ಲಿ ಇರುವಂತದ್ದು. ಎಷ್ಟು ಶಿಸ್ತು ಬದ್ಧತೆ ಅಂದ್ರೆ, ನಾವು ಮೆಟ್ರೋದಲ್ಲಿ ಹೋಗ್ಬೇಕಿತ್ತು ಸರ್, ಆ ಮೆಟ್ರೋದಲ್ಲಿ ಕೂಡ ಅದು ಬರುವ ಮುಂಚೆ ಸಾಲಾಗಿ ನಿಲ್ಲಿ ಅಂತ ಯಾರು ಅನೌನ್ಸ್ ಮಾಡೋದಿಲ್ಲ, ಅವರೇ ಬಂದು ನಿಲ್ತಾರೆ. ಅದು ಯಾವ ರೀತಿಯ ಸಾಲು ಅದು ಅವರಿಗೆ ಗೊತ್ತಿರ್ತದೆ, ಅಷ್ಟು ನೀಟ್ ಆಗಿ ನಿಲ್ಲುವವರು. ಒಮ್ಮೆಲೆ ಗುಂಪು ಸೇರಿಕೊಂಡು ಟ್ರೈನ್ ಬಂದ ತಕ್ಷಣ ಒಮ್ಮೆಲೆ ಹತ್ತುವಂತದ್ದು ಆತರ ಏನು ಇಲ್ಲ ಸರ್, ಒಬ್ಬರ ಮೇಲೆ ಒಬ್ರು ಬಿದ್ದೋಗುವಂತದ್ದು ಇಂಥದ್ದು ಯಾವುದಿಲ್ಲ, ಒಬ್ಬರ ನಂತರ ಒಬ್ರು ಸರ್. ಹಾಗೆ ಈವನ್ ಟ್ರೈನ್ ಅಲ್ಲಿ ಕೂಡ ಹಾಗೆ, ಯಾರು ಯಾರತ್ರ ಈಗ ಗಟ್ಟಿ ಮಾತಾಡುವಂತದ್ದು ಅಥವಾ ಚರ್ಚೆ ಮಾಡುವಂತದ್ದು ಇದು ಯಾವುದಿಲ್ಲ ಸರ್, ಅಷ್ಟು ಬಹಳ ಕಾಮ್ ಆಗಿರುವಂತದ್ದು. ಎರಡನೇದು, ಜಪಾನಿನಲ್ಲಿ ನಡೆಯುವವರಿಗೆ ತುಂಬಾ ಪ್ರಾಧಾನ್ಯತೆ ಇದೆ, ನನಗೆ ತುಂಬಾ ಖುಷಿಯಾದದ್ದು ಅದು ಸರ್. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ನಡ್ಕೊಂಡು ಅಂದ್ರೆ ಮೇನ್ ಆಗಿ ನಾವು ರಸ್ತೆ ದಾಟುವಾಗ ತುಂಬಾ ಸಲ ಆಚೀಚೆ ನೋಡಿ ಮತ್ತೆ ಬರುವ ವಾಹನದ ವೇಗವನ್ನ ನೋಡಿ ನಾವು ಬಹಳ ಮುತುವರ್ಜಿಯಿಂದ ಅಂದ್ರೆ ಎಚ್ಚರಿಕೆಯಿಂದ ದಾಟುವಂತದ್ದು. ಅಲ್ಲಿ ಸರ್ ಫಸ್ಟ್ ಡೇ ಅಂದ್ರೆ ಮೊದಲ ದಿವಸ ನಾವು ತುಂಬಾ ಅಂದ್ರೆ ಗಾಡಿ ಬರ್ತಾ ಇದೆ ಏನ್ ಮಾಡೋದು, ದಾಟುದ ಬೇಡುವ ಅಂತೇಳಿ. ಬಟ್ ನಂತರ ನಾವು ಅದರ ಬಗ್ಗೆ ಆಲೋಚನೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರ್ಲಿಲ್ಲ ಸರ್, ಯಾಕೆಂದ್ರೆ ಯಾಕಂದ್ರೆ ನಾವು ನಿಂತ್ರು ಗಾಡಿಯು ನಿಲ್ತದೆ ನಮ್ಮನ್ನು ಹೋಗಿ ಅಂತ ಹೇಳ್ತಾರೆ. ಅಷ್ಟು ಅವರು ನಾವು ದಾಟ್ಲಿಕ್ಕೆ ನಿಂತಿದ್ದೇವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್. ಅವರೇ ಗಾಡಿಯನ್ನು ನಿಲ್ಲಿಸಿ ನಮ್ಮನ್ನು ದಾಟಿ ಅಂತ ಹೇಳ್ತಾರೆ. ನಾವು ದಾಟಿದ್ಮೇಲೆ ಅವರು ಹೋಗುದು. ಇನ್ನೊಂದು, ಅಲ್ಲಿ ರೆಡ್ ಸಿಗ್ನಲ್ ಬರ್ತದಲ್ಲ ಸರ್, ವೆಹಿಕಲ್ ಎಲ್ಲ ನಿಲ್ಲಿಕ್ಕೆ, ಯಾರು ಜನಸಂದಣಿ ಅಂದ್ರೆ ಜನರು ಇಲ್ಲದೆ ಇದ್ರೆ ರೋಡ್ ಅಲ್ಲಿ ವರ್ಷ ನಮ್ಮಲ್ಲಿ ಹೋಗ್ತಾರೆ ಸರ್, ಗಾಡಿ ಬಿಟ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಇಲ್ಲ ಸರ್, ಅಲ್ಲಿ ಆ ರೆಡ್ ಲೈಟ್ ಗ್ರೀನ್ ಆಗುವವರೆಗೆ ಅವರು ಯಾರೇ ಆಗಿರ್ಲಿ ಸರ್ ಆ ವೆಹಿಕಲ್ ಅಲ್ಲಿ ಅಲ್ಲೇ ಇರಬೇಕು.
0: ಅಷ್ಟು ತಾಳ್ಮೆ,
3: ಅಷ್ಟು ತಾಳ್ಮೆ, ಅಷ್ಟು ಒಂದು ಅಂದ್ರೆ ಆ ರೂಲ್ಸಿಗೆ ಕೊಡುವ ಪ್ರಾಧಾನ್ಯತೆ ಅಷ್ಟು ಇದೆ ಸರ್. ಮತ್ತೆ ದಾರಿಯಲ್ಲಿ ಕೂಡ ಈಗ ನಮ್ಮಲ್ಲಿ ಒಂದು ಮಾತಿದೆ, ಯಾವಾಗ ಹೆಣ್ಣು ಮಕ್ಕಳು 12 ಗಂಟೆ ರಾತ್ರಿಗೆ ನಡೆದುಕೊಂಡು ಹೋಗ್ತಾರ ಸ್ವತಂತ್ರ ಬಂದ ಹಾಗೆ ಅಂತ, ಬಹುಶಃ ಅದು ಜಪಾನಿಗರಿಗೆ ತುಂಬಾ ಸೂಟ್ ಆಗ್ತದೆ, ಅಂದ್ರೆ ಅವರಿಗೆ ತುಂಬಾ ಅದು ಸ್ವತಂತ್ರ ಆಗಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ ಆ ವಿಷಯದಲ್ಲಿ. ಯಾಕೆಂದ್ರೆ ನಾವು ನಮ್ಮ ಪ್ರದರ್ಶನ ಎಲ್ಲ ಮುಗಿಸಿ ಕೆಲವೊಮ್ಮೆ ಬರುವಾಗ 11:30 ಆತರ ಎಲ್ಲ ಆಗಿರ್ತಿತ್ತು ಸರ್. ಮತ್ತೆ ನಾವು ಇನ್ನೊಂದು ಕಡೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸಿ ಬರುವಾಗ ಬಹುಶಃ 11:30 ಮಲಗುವಾಗ 1 ಗಂಟೆ 12:30 ಆಗ್ತಿತ್ತು. ಯಾರು ಇರ್ತಿರ್ಲಿಲ್ಲ ಸರ್, ನಾವು 3 ಜನ ಹೆಣ್ಮಕ್ಳು, ನಾವೇ ರೋಡ್ ಅಲ್ಲಿ ಇದ್ರು ಒಂದ ಒಬ್ರ ಇಬ್ರ ಹಾಗೆ ಇರ್ತಿದ್ರು ಸರ್. ನಮ್ಗೆ ಒಂದು ಸಲ ಇದ್ದಾರೆ ಅಂತ ಅನಿಸಿದ್ರು ಅವರವರಷ್ಟಕ್ಕೆ, ನಾವು ಆರಾಮದಲ್ಲಿ ಬರ್ತಿದ್ವಿ. ನಮ್ಗೆ ಅಲ್ಲಿ ಇವತ್ತು 12 ಗಂಟೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನೀವ್ ಹೇಳಿದ್ರಿ ಸೂರ್ಯೋದಯದ ನಾಡು ಅಂತ ಜಪಾನ್, ಅಲ್ಲಿ 4:30 ಆ ಟೈಮಿಗೆ ಬೆಳಕಾಗ್ತದೆ ಸರ್. ಅಂದ್ರೆ ನಮ್ಗೆ ಈಗ ಮಲಗಿದ್ದು ಈಗಲೇ ಹಗಲಾಯ್ತ ಅನ್ನುವ ಹಾಗೆ ಅಲ್ಲಿ ಫೀಲ್ ಆಗ್ತಿತ್ತು, ಅನುಭವ ಆಗ್ತಿತ್ತು ಸರ್. ಮತ್ತೆ ಶಿಸ್ತಲ್ಲಿ ಅವರು ಬಹಳ ಮುಂದೆ ಇದ್ದಾರೆ ಸರ್. ಮತ್ತೆ ಸ್ವಚ್ಛತೆ ಅಷ್ಟು ಕ್ಲೀನ್, ನಾವು ಪ್ರತಿ ದಿವಸ ಟ್ರೋಲಿ ದುಡ್ಕೊಂಡು ಹೋಗ್ಬೇಕಿತ್ತು ಸರ್. ಅದು ಮಾತ್ರ ನಮ್ಮಷ್ಟು ಖುಷಿ ಪಟ್ಟವರು ಯಾರು ಇಲ್ಲ. ಯಾಕೆಂದ್ರೆ ನಮ್ಮದು ಮಾತ್ರ ಸರ್ ಶಬ್ದ, ನಾವು ನಡೆಯುವಾಗ ಮಾತ್ರ ಜಪಾನಲ್ಲಿ ಬಹುಶಃ ಆ ಏರಿಯಾದಲ್ಲಿ ಶಬ್ದ ಹೌದು ಸಂಚಲನ ಅಂದ್ರೆ ಅಷ್ಟು ಸೌಂಡ್ ಬರ್ತಿತ್ತು ಟ್ರೋಲಿಯಲ್ಲಿ. ದುಡ್ಕೊಂಡು ಹೋಗುದು ಸರ್ 3 ಜನ ಕ್ಯೂ ಅಲ್ಲಿ ಲೈನ್ ಅಲ್ಲಿ, ಅದು ಯಾವ ರೀತಿಯ ಶಬ್ದ ಕೊಡ್ತಿತ್ತು ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಸೌಂಡ್ ಬರ್ತಿತ್ತು ಸರ್. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಆ ತರ ಸೌಂಡ್ ಬರೋದು. ನಾವು ಹೋಗುವಾಗ ನಮ್ಗೆ ಆಚೆ ನೋಡಿದ್ರೆ ಅಷ್ಟು ನಿಶಬ್ದ, ನಾವು ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಅಷ್ಟು ಸೌಂಡ್ ಸರ್. ಅಂದ್ರೆ ಹಾಗೆ ಟ್ರೋಲಿ ದುಡ್ಕೊಂಡು ನಾವು ಹೋಗ್ಬೇಕಿತ್ತು. ಬಟ್ ನಾವು ಹೋಗುವಾಗ ನಮ್ಗೆ ಇಲ್ಲಿ ಎಲ್ಲ ಹೋಗುವಾಗ ಸರ್ ಎಲ್ಲಿ ಉಗ್ದಿದ್ದಾರೆ, ಎಲ್ಲಿ ರಸ್ತೆಯಲ್ಲಿ ಕೊಳಕಿದೆ, ಆ ತರ ಒಂದು ಬರ್ತದೆ, ನಮ್ಮ ಬ್ಯಾಗ್ ಎತ್ತಿಕೊಂಡು ಹೋಗ್ಬೇಕು. ಬಟ್ ಅಲ್ಲಿ ಸರ್ ನಾವು ಕಣ್ಮುಚ್ಕೊಂಡು ಟ್ರೋಲಿಯನ್ನ ದುಡ್ತಾ ಹೋಗ್ತಿದ್ವಿ. ಅಂದ್ರೆ ಅಷ್ಟು ಕ್ಲೀನ್, ಅಷ್ಟು ನೀಟ್ ಸರ್, ಅಷ್ಟು ಸ್ವಚ್ಛತೆಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನೊಂದು ಖುಷಿಯಾದದ್ದು ಟಾಯ್ಲೆಟ್, ತುಂಬಾ ಖುಷಿಯಾದದ್ದು ಸರ್ ನಮ್ಗೆ. ಯಾಕಂದ್ರೆ ಅಷ್ಟು ಒಂದು ಡೆವಲಪ್ಡ್ ಒಂದು ಸಿಸ್ಟಮ್ ಅದು. ಯಾಕೆಂತ ಹೇಳಿದ್ರೆ ಎಲ್ಲ ಬಟನ್ ನಲ್ಲಿ ಸರ್, ಎಲ್ಲ ಬಟನ್ ನಲ್ಲಿ ಟಾಯ್ಲೆಟ್ನ ಕೆಲಸ ಆಗುವಂತ. ಮತ್ತೆ ಅಷ್ಟು ಕ್ಲೀನ್ ಟಾಯ್ಲೆಟ್ ಕೂಡ. ಅಂದ್ರೆ ನಮ್ಮ ದೇಶ ನಿಜವಾಗ್ಲೂ ಶ್ರೀಮಂತವೇ. ಕೆಲವೊಂದು ಸಂಸ್ಕೃತಿ ಸಂಸ್ಕಾರಗಳಲ್ಲಿ ನಮ್ಮ ಇದನ್ನ ದೇಶವನ್ನ ಮೀರಿಸ್ಲಿಕ್ಕೆ ಆಗುದಿಲ್ಲ. ಅದು ಯಾಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ, ಯಾಕಂದ್ರೆ ಅಲ್ಲಿ ಜಪಾನಿನಲ್ಲಿ ಇಂತಿಷ್ಟು ಅಂದ್ರೆ ಊಟಕ್ಕೆ ಕೂಡ ಅವರು ಆರ್ಡರ್ ಮಾಡಿರ್ತಾರೆ, ಒಂದು 10 ಜನವ 20 ಜನವ ಅದಷ್ಟೇ ಊಟ. ಆ ಒಂದು ಪ್ರೋಗ್ರಾಮ್ ಗೆ 20 ಜನ ಬರ್ತಾರಾದ್ರೆ 20 ಊಟ ಅಥವಾ 20 ಅವರೇನು ಫುಡ್ ಮಾಡ್ತಾರೆ ಅದು. 1 ಜನ ಎಕ್ಸ್ಟ್ರಾ ಆದ್ರೂ ಕೂಡ ಅಲ್ಲಿ ಇಲ್ಲ ಸರ್. ಬಟ್ ಭಾರತವನ್ನು ತಗೊಂಡಾಗ, ನಮ್ಮನ್ನು ತಗೊಂಡಾಗ, ನಾವು ಏನಾದ್ರೂ ಯಾರು ಬಂದ್ರು ಕೂಡ ಹಸಿವು ಅಂತ ಹೇಳಿದ್ರೆ ಒಂದಿಷ್ಟು ಹಾಗೆ ತಗೊಂಡು ಅವರದು ಅದು ಅವರದು ಒಂದು ಪದ್ಧತಿ ಸರ್, ಅವರದೊಂದು ರೂಲ್ಸ್, ಅವರದೊಂದು ಡಿಸಿಪ್ಲಿನ್. ಇದು ನಮ್ಮದೊಂದು ಭಾರತದ ಸಂಸ್ಕೃತಿ. ಅದರಿಂದ ಸಂಸ್ಕೃತಿ ಕಲೆಯಲ್ಲಿ ನಮ್ಮದು ಭಾರತ ಶ್ರೀಮಂತವೇ. ಬಹುಶಃ ಈ ಸ್ವಚ್ಛತೆ ಅಥವಾ ಒಂದು ಸ್ವಲ್ಪ ಶಿಸ್ತು ಈ ರೀತಿಯಲ್ಲಿ ಸ್ವಲ್ಪ ನಾವು ಮುಂದೆ ಇದ್ದೇವೆ ಸರ್. ಈಗ ಆಗ್ತಾ ಇದೆ ಆ ಕೆಲಸ. ಇನ್ನಷ್ಟು ಆದ್ರೆ ಸರ್ ನಮ್ಮ ಭಾರತವು ಕೂಡ ಅದ್ಭುತ ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಂತೂ ಖಂಡಿತ ಆಗ್ತದೆ ಸರ್, ಆಗ್ಬೇಕು ಅನ್ನೋದು ನಮ್ಮದು ಕೂಡ ಆಶಯ.
1: ಮತ್ತೆ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅವರು ತುಂಬಾ ಪಂಕ್ಚುಯಲ್ ಆಗಿರ್ತಾರೆ. ಈ ಟೈಮ್ ಅಂದ್ರೆ ಆ ಟೈಮಿಗೆ ಶಾರ್ಪ್ ಆಗಿ ಎಲ್ಲ ರೆಡಿ ಇರ್ತಾರೆ. ಮತ್ತೆ ಈ ಟೈಮ್ಗಲ್ಲಿ ಆಗ್ಬೇಕಂದ್ರೆ ಅದೆಲ್ಲ ಏನಾದ್ರೂ ಮಾಡಿ ಮುಗಿಸಿಯೇ ಅವರು ಇದ್ ಮಾಡೋದು. ಆ ಟೈಮ್ ಅಂದ್ರೆ ಟೈಮ್.
0: ನೀವು ಅಲ್ಲಿಯ ಜನಜೀವನವನ್ನ ಯಾವ್ದು ನಿಮ್ಗೆ ಇಷ್ಟ ಆಯ್ತು?
1: ಹೌದು, ಅಲ್ಲಿ ಹೋದ ತಕ್ಷಣ ನಮ್ಗೆ ಒಂದು ಇದಾದದಂದ್ರೆ ಏನೇ ಆದ್ರೂ ಎಷ್ಟು ಕ್ಲೀನ್ ಇರ್ತದೆ, ಅದು ಎಷ್ಟು ಕ್ಲೀನ್ ಇರ್ಲಿ ರೋಡ್ ಅದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ನೋ ವಂಡರ್ ಅದು ಅಷ್ಟು ಕ್ಲೀನ್ ಆಗಿದೆ ಸಿಟಿ ಅಂತ. ಮತ್ತೆ ಇನ್ನೊಂದು ಗಟ್ಟರ್ಸ್ ಅಲ್ಲಿ ಕೂಡ ನಾವು ಇಲ್ಲಿ ಮೋರಿಯಲ್ಲಿ ನೋಡಿದ್ರೆ ನಮ್ಗೆ ಒಂಥರ ಅಸಹ್ಯ ಆಗ್ತದೆ ನೋಡ್ಲಿಕ್ಕೆ. ಬಟ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ನಾರ್ಮಲ್ ವಾಟರ್ ಹರಿತಿದೆ ಅನ್ನೋ ತರ ಇರುತ್ತೆ ಗಟ್ಟರ್ಸ್ ಕೂಡ. ಮತ್ತೆ ಅಲ್ಲಿ ನಾವು ಫಿಶ್ ಕಂಡಿದ್ದು ಹೌದು, ನಾವು ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ವಿ ಜಪಾನ್ ಎಷ್ಟು ಕ್ಲೀನ್ ಅಂದ್ರೆ ಫಿಶ್ ನೋಡ್ತೇವೆ. ಅದು ಆಕ್ಚುಲಿ ಸತ್ಯ, ನಾವು ಇಷ್ಟಿಷ್ಟು ದಪ್ಪ ದಪ್ಪ ಫಿಶ್ ಕಂಡಿದ್ದು ಹೌದು ಆ ಗಟ್ಟರಲ್ಲಿ. ಸೊ ಅದು ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದಂದ್ರೆ ಮ್ಯಾನ್ ಹೋಲ್ ಕವರಿಂಗ್, ನಮ್ದ್ರಲ್ಲಿ ಮ್ಯಾನ್ ಹೋಲ್ ಕವರಿಂಗ್ ಅಂದ್ರೆ ಪೂರ್ತಿ ಮಾಡಿರ್ತಾರೋ ಬಿಟ್ಟಿರ್ತಾರೋ ಯಾರು ಬೀಳ್ತಾರೋ ಹಂಗೆ ಆಗುತ್ತೆ. ಅಲ್ಲಿ ಹೆಂಗಂದ್ರೆ ಮ್ಯಾನ್ ಹೋಲ್ ಕವರಿಂಗಿಗೂ ಒಂದು ಡಿಸೈನ್ ಮಾಡಿರ್ತಾರೆ. ಇವಾಗ ನಾವು ಒಸಾಕಾಗೆ ಹೋಗಿದ್ವಿ ಅಂದ್ರೆ ಒಸಾಕಾ ಕ್ಯಾಸಲ್ದೇನೆ ಅಲ್ಲಿ ಒಂದು ಡಿಸೈನ್ ಮಾಡಿ ಪೇಂಟ್ ಮಾಡಿರ್ತಾರೆ. ನಾವು ಹೋಗಿ ಮ್ಯಾನ್ ಹೋಲ್ ಕವರಿಂಗ್ ಹತ್ರ ಫೋಟೋ ತೆಗೆಯೋದು, ಇಮ್ಯಾಜಿನ್ ನಮ್ಮ ಇದ್ರಲ್ಲಿ ಹೋಗಿ ಅದು ಮೋರಿ ಹತ್ರ ಹೋಗಿ ಫೋಟೋ ತೆಗೆದ್ರೆ. ಬಟ್ ಅವರು ಹಾಗೆ ಮಾಡಿದಾರಂದ್ರೆ ಅದು ಈಸಿ ಟಾಸ್ಕ್ ಅಲ್ಲ, ಮತ್ತೆ ಅದು ತುಂಬಾ ಕ್ರಿಯೇಟಿವ್ ಆಗಿ ಅವ್ರ ಕಂಟ್ರಿನ ಪ್ರೆಸೆಂಟ್ ಮಾಡ್ಕೊಳ್ತಿರುವ ರೀತಿ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯ್ತು
0: ಸಂಚನಾ ಅವರಿಗೆ. ಅಲ್ಲಿ ಜನರೊಟ್ಟಿಗೆ ನೀವು ಹೋಗುವಂತ ವಾತಾವರಣ ಆಗಿರ್ಬೋದು, ಅಥವಾ ಈಗ ಮೇಡಮ್ ಅವರು ಹೇಳಿದ್ರು ಮತ್ತೆ ಸಂಜನಾ ಅವರು ಅವ್ರ ಜೊತೆ ಹೋಗುವಾಗ ನಿಮ್ಗೆ ಈಗ ಫೀಲ್ ಆಯ್ತು?
2: ಸರ್ ಫಸ್ಟ್ ಗೆ ನಂಗೆ ಅಂದ್ರೆ ಅವರು ನಮ್ಮ ಆರ್ಟ್ ಅನ್ನು ತಗೊಂಡ ರೀತಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ, ಮತ್ತೆ ಎಂತಂದ್ರೆ ಅವರಿಗೊಂದು ಈಗ ನಮಗೆ ಗೊತ್ತಿಲ್ಲ ನಾವು ಯಾವುದೋ ಒಂದು ಕಂಟ್ರಿ ಆರ್ಟ್ ಅನ್ನು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಹೇಳುವಾಗ ನಮಗೆ ಅಷ್ಟು ಕ್ಯೂರಿಯಾಸಿಟಿ ಬರ್ತದಲ್ಲ, ನಮ್ಗೆ ಗೊತ್ತಿಲ್ಲ. ಬಟ್ ಅವರು ಅದನ್ನು ಎಷ್ಟು ಕ್ಯೂರಿಯಾಸಿಟಿ ಆಗಿ ಎಷ್ಟು ಅಬ್ಸರ್ವಿಂಗ್ ಆಗಿ ಎಷ್ಟು ಹಂಬಲ್ ಆಗಿ ತಗೊಂಡ್ರು, ಎಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ತಗೊಂಡ್ರು. ನಾವು ಹೇಗೆ ಇಲ್ಲಿ ಯಕ್ಷಗಾನವನ್ನು ರೆಸ್ಪೆಕ್ಟ್ ಮಾಡ್ತೇವೆ ಸೇಮ್ ವೇ ಅವರು ಸಹ ಅದನ್ನು. ಅವರಿಗೆ ನಾವು ಒಂದು ದಿನ ಹೇಳಿದ್ವಿ ಈ ರೀತಿಯಾಗಿ ಚೌಕಿಗೆ ಬರುವಾಗ ಚಪ್ಪಲೆಲ್ಲ ಹಾಕಬಾರ್ದು, ಅಷ್ಟು ಡಿವೋಷನಲ್ ಆಗಿ ತಗೊಳ್ತೇವೆ ಯಕ್ಷಗಾನವನ್ನು ಅಂತ ಹೇಳಿದ್ವಿ. ಒಂದೇ ದಿನ ಹೇಳಿದ್ವಿ, ನೆಕ್ಸ್ಟ್ ಡೇ ಇಂದ ಅವರು ಅದನ್ನು ಫಾಲೋ ಮಾಡ್ತಿದ್ರು. ಅಷ್ಟು ರೆಸ್ಪೆಕ್ಟ್, ಅಷ್ಟು ಹಂಬಲ್ ಅವರು. ಅದೊಂದು ನಮಗೆ ಸಹ ಖುಷಿ ಆಗ್ತಿತ್ತು ಅವರಿಂದ ಹಾಗೆ ರೆಸ್ಪಾನ್ಸ್ ಬರುವಾಗ.
0: ಸಂಜನ ಅವ್ರಿಗೆ ಏನಾದ್ರೂ ಫನ್ನಿ ಮೂಮೆಂಟ್ ಲೈಕ್ ಈಗ ಭಾಷೆ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅದನ್ನೊಂದು ಶೇರ್ ಮಾಡೋದಾದ್ರೆ?
1: ಒಂದೇನಂದ್ರೆ ಫಸ್ಟ್ ಆಫ್ ಆಲ್ ಟ್ರಾಲಿದು ಎಲ್ಲ ಸೈಲೆಂಟ್ ಆಗಿರುತ್ತೆ, ನಾವು ದಡ ದಡ ದಡ ಹೋಗುದು, ಅದು ತುಂಬಾ ನಗು ಬರ್ತಿತ್ತು, ನಮ್ಗೆನೆ ನಗು ಬರ್ತಾಯಿತ್ತು. ಇನ್ನೊಂದೇನಂದ್ರೆ ಒಂದು ಅಮಗಾಸಕ್ಕಿ ಅಂತ ಒಂದು ಪ್ಲೇಸ್ ಇತ್ತು, ನಾವಿರೋದ್ರಿಂದ ಒಂದು 5 minutes ವಾಕ್ ಅಷ್ಟೇ. ಅಲ್ಲಿಗೆ ನಾವು ವೆನ್ಯೂ ಅಲ್ಲಿ ನಮ್ಗೆ ಮೇಕಪ್ ಮಾಡ್ಕೊಳ್ಲಿಕ್ಕೆ ಅಷ್ಟು ಸಮಯ ಇರ್ಲಿಲ್ಲ, ನಾವು ಮನೆಯಿಂದನೇ ಮೇಕಪ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮನೆಯಿಂದ ಮೇಕಪ್ ಮಾಡ್ಕೊಂಡು ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ರೋಡ್ ಮೇಲೆಲ್ಲ ನಾವು ಟ್ರಾಲಿ ಫಸ್ಟ್ ಆಫ್ ಆಲ್ ಸೌಂಡ್ ಮಾಡ್ಕೊಂಡು ಡಗ ಡಗ ಹೊಡ್ಕೊಂಡು ಮೇಕಪ್ ಬೇರೆ ಹಾಕೊಂಡು ಹೋತ, ಎಲ್ಲರು ನಮ್ಮನ್ನ ನೋಡಿ ಮ್ಯಾಮ್ ಇದು ಮೇಕಪ್ ನೋಡಿ, ಸೊ ರಾವಣದು ಮೇಕಪ್ ನೋಡಿ ಅವರು ಸ್ವಲ್ಪ ಗಡಿ ಬಿಡಿ ಆಗಿ. ಬಟ್ ಆದ್ರೂ ಆ ಗಡಿ ಬಿಡಿ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗುದು, ಜಾಸ್ತಿ ಡಿಸ್ಟರ್ಬ್ ಮಾಡೋ ತರ ಅಲ್ಲ. ನೋಡಿದ್ರ ಶಾಕ್ ಆದ್ರ ಅಷ್ಟೇ ಮುಂದೆ ಹೋಗುದು ಅವರು, ಅದೊಂದು ಫನ್ ಆಗಿತ್ತು. ಮತ್ತೆ ಇನ್ನೊಂದೇನಂದ್ರೆ ಅವರು ಏನೇ ಇದ್ ಮಾಡಿದ್ರು ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಹೆಲೋ ಹೇಳ್ಬೇಕಾದ್ರೆ ತುಂಬಾ ಬಗ್ತಾರೆ. ನಾವು ಸ್ವಲ್ಪ ಬಗ್ಗಿದ್ವಿ ಅಂದ್ರೆ ಅವ್ರು ನಮ್ಗಿನ್ನ ಜಾಸ್ತಿ ಬಗ್ಗುದು, ಇಷ್ಟ ಬಗ್ಗಿದ್ರೆ ಅವ್ರು ಇನ್ನೂ ಜಾಸ್ತಿ ಬಗ್ಗುದು, ಬಿಟ್ರೆ ಅವ್ರು ಕೆಳಗಡೆ ಮಲ್ಕೊಂಡ್ ಬಿಡ್ತಾ ಇದ್ರು ಅನ್ನೋ ತರ ಅನ್ಸ್ತಾ ಇತ್ತು.
0: ಮೇಡಮ್ ಅವ್ರಿಗೆ ಈಗಾಗಲೇ ನಮ್ಮ ಸಂಜನಾ ಅವ್ರು ಹೇಳಿದ್ರು ನೀವು ರೋಡಲ್ಲಿ ಮೇಕಪ್ ಮಾಡ್ಕೊಂಡು ಹೋದಾಗ ಜಪಾನಿಗರು ಆಶ್ಚರ್ಯದಿಂದ ನೋಡಿದ್ರು ಅಂತ.
3: ಹೌದು ಸರ್, ಅಂದ್ರೆ ನಾನೇ ಹೇಳಿದ್ದೆ ಇವ್ರ ಹತ್ರ ಬಹುಶಃ ನೀವು ಇಬ್ರು ಹೋಗುವಾಗ ಯಾರು ಅಷ್ಟು ಹೆದರ್ಲಿಕ್ಕಿಲ್ಲ ಅಥವಾ ಏನು ಅನ್ಕೊಳ್ಲಿಕ್ಕಿಲ್ಲ, ನಾನು ಏನಾದ್ರೂ ಆ ತರ ವೇಷ ಹಾಕಿ ಹೋದ್ರೆ ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನಗೆ ಸ್ವಲ್ಪ ಎದಿತ್ತು ಸರ್. ಆದ್ರೆ ಹೀಗೆ ನೋಡ್ತಾರೆ, ನಾವು ನಗಡಿಕೊಂಡೆ ಅಯ್ಯೋ ನೋಡ್ತಾರೆ ಸಂಜನಾ ಸಂಜನಾ. ಅದಕ್ಕೆ ತಕ್ಕ ಸಂಜನ ಕೂಡ ನನ್ನ ಹಿಂದೆ ಇದ್ದದು ಸರ್, ಮಾಲಿನಿ ಮೇಡಮ್ ಅಂತ ಹೇಳಿದ್ಲು. ಏನಮ್ಮ ಅಂತ ತಿರುಗಿ ನೋಡ್ತಾರೆ, ಫೋಟೋ ತೆಗಿತಾ ಇದ್ದಾರೆ, ಏನೋ ವಿಡಿಯೋ ತೆಗಿತಾ ಇದ್ರು. ಸೊ ಅಂದ್ರೆ ನಮ್ಗೆ ಅನಿಸುದು ಇಷ್ಟು ನಾವು ಅಂದ್ರೆ ಏನ್ ತಿಳ್ಕೊಳ್ತಾರೆ ಏನ್ ತಿಳ್ಕೊಳ್ತಾರ ಅಂತ ಹೋಗುವಾಗ ಅವರು ಫೋಟೋ ತೆಗೆದು ಎಂಜಾಯ್ ಮಾಡ್ತಿದ್ರು. ಬಟ್ ಎದುರಿಗಿದ್ದ ಜಪಾನ್ ನ ಜನರು ಒಮ್ಮೆ ಏನಿದು ಅದ್ಭುತ ಅಂತ ನೋಡಿದ್ದು ಹೌದು ಸರ್, ಹೀಗೆ ನೋಡಿದ್ರು ಮತ್ತೆ ಅವರಷ್ಟಕ್ಕೆ ಸರ್. ಹಾಗೆ ನಮ್ಗೆ ತುಂಬಾ ಮುಜುಗರ ಆಗ್ಲಿಲ್ಲ, ನಾವು ರಾಜಾರೋಷವಾಗಿ ಹೋಗ್ತಿದ್ವಿ ಸರ್.
1: ಅಂದ್ರೆ ಇಲ್ಲಿ ಅಂದ್ರೆ ಏನಾದ್ರು ಅನ್ಯೂಶುವಲ್ ನೋಡಿದ್ರೆ ಅಯ್ಯೋ ಅಯ್ಯೋ ಏನಿದು ಏನಿದು ಅಂತ ಅವರೆಲ್ಲ ಮಾತಾಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಇದು ಮಾಡಿದಾಗ ನಾವು ಹಾಗೆ ಇರುತ್ತೆ ಅಂತಕೊಂಡ್ವಿ. ಬಟ್ ಅಲ್ಲಿ ಹಾಗೆ ಇರ್ಲಿಲ್ಲ, ಅದೊಂದು ಖುಷಿಯಾದ ವಿಷಯವೇ.
2: ನಮಗೆಲ್ಲರಿಗೆ ಸಹ ಫನ್ನಿ ಆದದ್ದು ಟ್ರಾಲ್ ಇದೆ ಅಂದ್ರೆ ಟ್ರಾಲಿ ಅಂದ್ರೆ ಅಲ್ಲಿ ಸಹ ನಾವು ಹೋಗ್ಬೇಕಾದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಸೌಂಡ್ ಎಲ್ಲ ಬರ್ತಾ ಇತ್ತು, ಅದನ್ನೆಲ್ಲ ನಾವು.
3: ಅವರು ಬಹಳ ಮೌನವಾಗಿ ತಮಾಷೆ ಮಾಡೋರು ಸಂಜನಾ ಅವರು. ಒಂದು ಹೆಲಿಕಾಪ್ಟರ್ ಸೌಂಡ್ ಆದ್ರೆ ಇನ್ನೊಂದು ಅವ್ರು ಇಳಿಕುಂಟು, ಇನ್ನೊಂದು ರಸ್ತೆಯಲ್ಲಿ ಹೋಗುವಾಗ ಇದು ಗರಗಸದ ಶಬ್ದ ಕೇಳಿಸ್ತಾ ಇದೆ ಅಂತ.
0: ಜಪಾನ್ ಅಲ್ಲಿ 11 ದಿನ ಇದ್ರಿ, ಅವರ ಭಾಷೆಯ ಕೆಲವು ಶಬ್ದಗಳು ನಿಮ್ಗೆ ಏನಾದ್ರೂ ಕಿವಿಗೆ ಬಿದ್ದದ್ದು ಇದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ಬೇಕು ಅಂತ ಏನಾದ್ರು ಅನಿಸಿದ್ರೆ?
3: ತುಂಬಾ ಏನು ನಮ್ಗೆ ಮೂವರಿಗೆ ಕೂಡ ತುಂಬಾ ಚೆನ್ನಾಗಿ ನೆನಪಿರುವಂತದ್ದು ಅಂತ ಹೇಳಿದ್ರೆ ಅರಿಗತ್ತು ಗೊಜೈಮಸ್ ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಮಸ್ತೆ ಹೇಳ್ತಿದ್ರು. ಅದು ನಮ್ಗೆ ತುಂಬಾ ಖುಷಿ ಆಗ್ತಿತ್ತು, ಜಪಾನ್ ಅಲ್ಲಿ ನಮಸ್ತೆ ಹೇಳ್ತಾರೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಅನ್ನೋದಕ್ಕೆ ಅರಿಗತ್ತು ಗೊಜೈಮಸ್ ಅಂತ ಹೇಳ್ತಾರೆ. ಮತ್ತೆ
1: ಅವರದನ್ನ ತುಂಬಾ ಉಪಯೋಗಿಸ್ತಾರೆ,
3: ತುಂಬಾ ಸಲ ಉಪಯೋಗಿಸ್ತಾರೆ.
1: ಹಾಯ್ ಹಲೋ ಹೇಗೆ ಹೇಳ್ತೀವಿ ಅವ್ರು ಅರಿಗತ್ತು ಗೊಜೈಮಸ್, ಸುಮ್ಮನೆ ನೋಡಿದ್ರು ಕೂಡ ಬಕ್ಕೊಂಡು ಅದೇ ಹೇಳ್ಕೊಂಡೇ ಹೋಗುದು. ಎಷ್ಟು ಸರಿ ಹೇಳ್ತಾರೆ ಅಂದ್ರೆ
3: ಹೌದು.
0: ಅವಕಾಶಗಳು ನಮಗೆ ಹೇಗೆ ಬರ್ತದೆ ಅಂತ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಯಕ್ಷಗಾನ ತಂಡ, ಸಂಜನಾ ಅವರಾಗಿರ್ಬೋದು, ಸಿಂಚನ ಆಗಿರ್ಬೋದು, ಮತ್ತೆ ಮಾಲಿನಿ ಮೇಡಮ್ ಅವರು ಆಗಿರ್ಬೋದು, ನೀವು ಹೋಗಿದ್ವಿ. ಇಂಥದ್ದು ತುಂಬಾ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಅಥವಾ ಪ್ರಾಧ್ಯಾಪಕರಿಗೆ ಬರ್ಬೋದು, ಅಂತವರಿಗೆ ನಿಮ್ಮ ಒಂದು ಸಲಹೆ ಏನು?
3: ಹೌದು ಸರ್, ಖಂಡಿತ ಬಳಸ್ಕೊಳ್ಬೇಕು. ಯಾಕೆಂದ್ರೆ ನಾನು ಯಕ್ಷಗಾನ ಕಲಾವಿದೆ, ನನಗೆ ಈ ಅವಕಾಶ ಸಿಗ್ಬೇಕಾದ್ರೆ ಮುಖ್ಯ ಕಾರಣವೇ ನನ್ನ ಕೇಂದ್ರ ಸರ್, ಶ್ರೀ ಶಾರದ ಯಕ್ಷಕಲಾ ಕೇಂದ್ರ ಅಂತ ಇದೆ. ಮೊದಲ ಗುರು ಕೃಷ್ಣ ಪಂಕಿನಿಯರು, ಅಲ್ಲಿಯ ಕೇಂದ್ರ ಗುರುಗಳಾದ ರಾಕೇಶ್ ಟಯಡ್ಕ ಅವರಿಂದಲೂ ಸಲಹೆಗಳನ್ನ ಕೇಳಿದ್ದೇನೆ. ಅವರೆಲ್ಲರ ಒಂದು ಪ್ರೋತ್ಸಾಹ, ಮುಖ್ಯವಾಗಿ ಸರ್ ಒಬ್ಬ ಆರ್ಟಿಸ್ಟ್ ಆಗಿ ನನಗೆ ನನ್ನ ತಾಯಿಯ ಪ್ರೋತ್ಸಾಹ. ನನಗೆ ಖುಷಿಯಾದದ್ದು ಸರ್, ಒಂದು ನಾವೊಂದು ಯಕ್ಷಗಾನ ಕಲೆಯನ್ನ ನಾವು ಅಲ್ಲಿ ಕರ್ಕೊಂಡೋಗುದು ಮಾತ್ರ ಅಲ್ಲ, ಅದರ ಜೊತೆಗೆ ನಾವು ನಮ್ಮ ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತೇವೆ ಸರ್. ಅವಕಾಶ ಬಾಗಿಲು ತಟ್ಟುವಾಗ ನಾವು ಅದನ್ನ ಒಮ್ಮೆನೆ ತೆಗಿಬೇಕು. ಯಾಕಂದ್ರೆ ಗೊತ್ತಿಲ್ಲ ಆ ಅವಕಾಶ ಮುಂದೆ ಇನ್ಯಾರಿಗೂ ಹೋಗ್ಬೋದು, ಅಥವಾ ಆ ಅವಕಾಶ ಸಿಗದೇ ಇರಬಹುದು. ನಮಗೆ ಯಾವಾಗ ಒಂದು ಅವಕಾಶ ಬರ್ತದ, ನಾವು ಯಾವ ಒಂದು ಕಲೆಯನ್ನ ಕಲ್ತಿದ್ದೇವೆಯೋ ಆ ಕಲೆಯನ್ನು ನಮಗೆ ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ನಾವು ಅದನ್ನಷ್ಟೇ ಪರಿಪೂರ್ಣತೆಯಿಂದ ತಗೊಂಡ್ರೆ ಬಹುಶಃ ನಾವು ಮಾತ್ರ ಅಲ್ಲ ನಮ್ಮ ಕಲೆ ಮೊದಲಾಗಿ ಅದು ಎಲ್ಲರಿಗೂ ಕಾಣ್ತದೆ ಸರ್. ಆ ಕಲೆ ಕಾಣುದು ತುಂಬಾ ಇಂಪಾರ್ಟೆಂಟ್, ಆ ಕಲೆ ನಮ್ಮನ್ನು ತನ್ನಷ್ಟಕ್ಕೆ ಕಾಣಿಸ್ತದೆ. ನನ್ನ ಸಂಸ್ಥೆ ನನಗೊಂದು ಅವಕಾಶ ಕೊಟ್ಟಿದೆ, ಮತ್ತೆ ನನ್ನ ಸಂಸ್ಥೆಯ ಹೆಸರನ್ನ ಅಲ್ಲಿ ಕೇಳುವಾಗ ನಮಗೆ ಖುಷಿ ಆಗ್ತಿತ್ತು ಸರ್, SDM ಅಂತ ಹೇಳಿ. ಹಾಗಿರುವಾಗ ನಾವು ದುಡಿಯುವ ಸಂಸ್ಥೆಗೆ ಏನಾದ್ರೂ ನಮ್ಮಿಂದ ಒಂದು ಈ ರೀತಿಯ ಅಂತಹ ಒಂದು ಕೊಡುಗೆ ಕೊಡ್ಲಿಕ್ಕೆ ಒಂದು ನಿಜವಾಗ್ಲೂ ಖುಷಿ ಆಯ್ತು ಸರ್. ಇದೊಂದು ಒಳ್ಳೆ ಅವಕಾಶ, ಪ್ರತಿಯೊಬ್ರು ಇದನ್ನು ಮುಂದೆ ಯಾರಿಗೆ ಈ ಅವಕಾಶ ಸಿಗ್ತದ ಅವರೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು. ಯಾಕಂದ್ರೆ ಅವರು ಬೆಳಗ್ತಾರೆ, ಅವರ ಕಲೆಯೂ ಬೆಳಗ್ತದೆ, ಜೊತೆಗೆ ಅವರ ಇರುವಂತಹ ಪರಿಸರ ಕೂಡ ಅಥವಾ ಸಮಾಜ ಕೂಡ ಅದೊಂದು ಒಳ್ಳೆ ಹೆಸರನ್ನ ಕೇಳುತ್ತದೆ ಸರ್. ನಾವು ತಗೊಂಡದಕ್ಕೆ ನಾವೇನಾದ್ರೂ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ ಸರ್.
0: ಸಂಜನಾ ಅವರು ಏನ್ ಹೇಳ್ತೀರಿ ಅವಕಾಶಗಳನ್ನ ಬಾಚಿಕೊಳ್ಳುವ ಬಗ್ಗೆ?
1: ಹೌದು, ನಾನು ಸ್ಟೂಡೆಂಟ್ ಆಗಿ ಹೇಳ್ತಿರೋದೇನಂದ್ರೆ ನೀವ್ ಯಾವ್ದ್ರಲ್ಲೇ ಸ್ಪೆಷಲೈಸ್ ಆಗಿ ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಏನೇ ಅಪರ್ಚುನಿಟೀಸ್ ಏನು ಮುಂಚೆನೆ ಎಲ್ಲ ಪ್ಲಾನ್ ಆಗಿ ಬರೋದಿಲ್ಲ. ನಂದೇ ಹೇಳ್ಬೇಕಂದ್ರೆ ಎಲ್ಲರೂ ಅವ್ರು ಸಡನ್ ಆಗಿ ಬಂದದ್ದು, ನಾವು ಸಡನ್ ಆಗಿ ಇಂಟರ್ವ್ಯೂಗ್ ಅಂತ ನಿಂತದ್ದು. ಏನು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಮ್ಯಾಮ್ ಹೇಳ್ದಾಗೆ ಅಪರ್ಚುನಿಟಿ ವೆನ್ ಇಟ್ ಕಮ್ಸ್ ನಾಕಿಂಗ್ ದ ಡೋರ್ ಜಸ್ಟ್ ಗ್ರಾಬ್ ಇಟ್ ಅಂತ ಹೇಳುದು. ಯಾವಾಗ ಅಪರ್ಚುನಿಟಿ ಬಂದ್ರೂ ಅದೊಂದು ಯೂಸ್ ಮಾಡ್ಕೊಳ್ಳಿ ಅದನ್ನು, ಮತ್ತೆ ಯಾವ್ದು ಬಿಟ್ಕೊಡ್ಬೇಡಿ ಅನ್ನೋದು ನನ್ನ ಮಾತು.
2: ಅದೇ ಸರ್, ಆಪರ್ಚುನಿಟಿ ಬಂದಾಗ ಅದನ್ನು ಯೂಸ್ ಮಾಡ್ಲೇಬೇಕಾಗ್ತದೆ. ಬಿಕಾಸ್ ನಮ್ಗೆ ಒಂದು ಕಲೀಲಿಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು. ಈ ತರ ಈಗ ಬೇರೆ ಕಂಟ್ರಿಗೆ ಹೋದಾಗ ಅಲ್ಲಿದ್ದು ಕಲ್ಚರ್ ಆಗಿರ್ಬೋದು, ಸೊ ನಾವು ತುಂಬಾ ವಿಷಯ ಕಲ್ತಿದ್ದೇವೆ. ಸೊ ಕಲೀಲಿಕ್ಕೆ ಒಂದು ನಮ್ಮ ನಾಲೆಜ್ ಅನ್ನು ಇಂಪ್ರೂವೈಸ್ ಮಾಡ್ಲಿಕ್ಕೆ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು.
0: ಜಪಾನ್ ಪ್ರವಾಸದ ಅನುಭವಗಳನ್ನ ನಮ್ಮ ಸೀಮಿತ ಸಮಯದಲ್ಲಿ ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರಿ. ಡಾಕ್ಟರ್ ಮಾಲಿನಿ ಅಂಚನ ಅವರು ಹಾಗೆ ಸಂಜನಾ ಅವರು ಮತ್ತೆ ಸಿಂಚನಾ ಅವರು ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ರಿ ನಮ್ಮ ರೇಡಿಯೋ ಕೇಳುಗರ ಪರವಾಗಿ ಮತ್ತೆ ರೇಡಿಯೋ ನಿನಾದದ ಪರವಾಗಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

ಇದು ರೇಡಿಯೋ ನಿನಾದ 90.4 ಎಫ್ಎಂ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
2: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
2: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
3: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
2: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
3: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
2: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
3: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
2: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
3: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
2: ಧನ್ಯವಾದಗಳು.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
6: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ,
3: ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
4: ಮೋಕಿದ ಬಂದುಲೆ,
5: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
5: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
4: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
5: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
4: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
5: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
4: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
6: ಅಣ್ಣ ಎಂಕೋ ಜಿಚ್ಚ ಇರೇಗ್
7: ಎಂಕದಾಲ ಬರ್ಚಿ ಶೇಖರ
6: ದಾನೆ
7: ದಾದನ ಶೇಖರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
6: ಇರೇಗ್ ದಾದಾಂಗಿ ವೆಂಕಪ್ಪಣ್ಣ
7: ಎಂಚಿನ ಅಂದು ಪನ್ಪುನ ಮಾರ ವಾವಾ ನಮೂನದ ಕೃಷಿ ಮಂತನಲ್ಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾಂಡು ಲಾಭ ತೂವರೆಗೆ ತಿಕ್ಕುಚಿ
6: ಸುರು ಸುರುಕು ಕೃಷಿ ಇಟ್ಟು ಇರ್ಲೆಕ ನೀ ಎನ್ನಲಾನೆ ಬರ
7: ಇವರ ಮಣಿಪ್ಪಂದೆ ಕುಲ್ಲುವನ ನಿನ್ನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆ ಇಡ್ಡು
6: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
7: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
6: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
7: ಶೇಖರ
6: ಅವು ನಮ್ಮ ಉಜಿರೆಡೆ ಉಂಡಿ
4: ಅಂದ್ ನೆಕ್ಲಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನೆಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3104 0 8 ಫೋನ್ ನಂಬರ್ ಕೊಡೋರ 97 3104 0 8 8

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ

ಇದೇ ಫಾಸ್ಟ್ ಫುಡ್ ನಮ್ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ಲದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ರು ಹೇಳ್ತಾರೆ, ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೀವಿ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವು ಫ್ರೆಶ್ ಆಗಿರುವಂತ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ, ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ, ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದಾಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನ್ ಕೊಡ್ತೀನಿ. ಅದು ಏನಪ್ಪ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: ಖುಷಿ ಖಜಾನೆ ವಿತ್ ಆರ್ಜೆ ಹರ್ಷಿತಾ ಶಿಶೀಲಾ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನ

0: ಅಣ್ಣ ಹೆಂಗ್ ಕೊಂಜಿಚ್ಚಾ ಇರೇಗ
1: ಇಂಕದಾಲ ಬರ್ಚಿ ಸೇಕರ
0: ದಾನೆ
1: ದಾದನ ಸೇಕರ ಈ ಕೃಷಿ ಲರ್ಚಿ ದಾಲ ಬರ್ಚಿ ದುಲ್ಲೆ
0: ಇರೇಗ ದಾದಾಂಡಿ ವೆಂಕಪ್ಪಣ್ಣ
1: ಎಂಚಿ ನಾಂದು ಪನ್ಪುನ ಮಾರ ವಾವಾನ ಮುನಿದ ಕೃಷಿ ಮಂತನಲ್ಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾಂಡು ಲಾಭ ತೂವರೆಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟು ಈರ್ಲೆಕ್ಕ ನೀ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲು ಅನ ನಿನಂತೂ ನಾ ಕಂಚದಾಲ ತೋಚಿಂಕ್ ಪೂರೆಟ್ಲ ಬುಲೆಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3104 0 8 4 0 8 ಫೋನ್ ನಂಬರ್ ಕೊಡೋರ 97 3104 0 8 4 0 8

ನಿಮ್ಮ ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ. ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಸ್ನೇಹಿತ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಎಲ್ಲರಿಗೂ ನಮಸ್ಕಾರ. ನಾನು ನಿತ್ಯಾನಂದ್ ಬಂದೇಕರ್, ಸಹಾಯಕ ಪ್ರಾಧ್ಯಾಪಕರು, ಮೆಕ್ಯಾನಿಕಲ್ ವಿಭಾಗ, SDM ತಾಂತ್ರಿಕ ವಿದ್ಯಾಲಯ, ಉಜಿರೆ. ಇಂದಿನ ವಿಷಯ ದೈನಂದಿನ ಬಳಕೆಗಾಗಿ ಸಂಯೋಜಿತ ವಸ್ತುಗಳು. ಸಂಯೋಜಿತ ವಸ್ತುಗಳನ್ನು ಸಾಮಾನ್ಯವಾಗಿ ಕಾಂಪೋಸಿಟ್ಸ್ಗಳೆಂದು ಕರೆಯುತ್ತಾರೆ. ಇದು ಇಂಜಿನಿಯರಿಂಗ್ನ ಪ್ರಮುಖ ಶಾಖೆಯಾಗಿದ್ದು ಅದು ವಸ್ತುಗಳ ವರ್ತನೆಯೊಂದಿಗೆ ವ್ಯವಹರಿಸುತ್ತದೆ. ಸಂಯೋಜಿತ ವಸ್ತುಗಳು ಮ್ಯಾಟ್ರಿಕ್ಸ್ ಮತ್ತು ಬಲವರ್ಧನೆಗಳೆಂಬ ಎರಡು ಭಾಗಗಳಿಂದ ಮಾಡಲ್ಪಟ್ಟಿದೆ. ರಿಇನ್ಫೋರ್ಸ್ಮೆಂಟ್ ಅಂಡ್ ಮ್ಯಾಟ್ರಿಕ್ಸ್ ಎರಡನ್ನೂ ಉಪಯೋಗಿಸಿ ಕಾಂಪೋಸಿಟ್ ಮೆಟೀರಿಯಲ್ ಅನ್ನು ತಯಾರಿಸಲಾಗುತ್ತದೆ. ಮ್ಯಾಟ್ರಿಕ್ಸ್ ಪ್ರಮುಖ ವಸ್ತುವಾಗಿದ್ದು ಇದರಲ್ಲಿ ಎರಡು ಅಥವಾ ಹೆಚ್ಚಿನ ಬಲವರ್ಧನೆಗಳನ್ನು ಮೈಕ್ರೋಸ್ಕೋಪಿಕ್ ಮಟ್ಟದಲ್ಲಿ ಹುದುಗಿಸಲಾಗುತ್ತದೆ. ಸಾಂಪ್ರದಾಯಿಕ ವಸ್ತುಗಳ ಮ್ಯಾಟ್ರಿಕ್ಸ್ನಲ್ಲಿ ಸರಿಯಾದ ಮಾರ್ಪಾಡು ಮಾಡುವ ಮೂಲಕ ಶಕ್ತಿ, ಗಟ್ಟಿತನ, ತುಕ್ಕು ನಿರೋಧಕತೆ ಮುಂತಾದ ಗುಣಲಕ್ಷಣಗಳ ಅಪೇಕ್ಷಿತ ಸಂಯೋಜನೆಯನ್ನು ಸಾಧಿಸಬಹುದು. ಸಂಯೋಜಿತ ವಸ್ತುಗಳನ್ನು ವಾಹನಗಳು, ಏರೋಸ್ಪೇಸ್ ಉದ್ಯಮ, ಮಿಲಿಟರಿ ಅಪ್ಲಿಕೇಶನ್, ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಗೃಹೋಪಯೋಗಿ ಉಪಕರಣಗಳ ಭಾಗಗಳನ್ನು ತಯಾರಿಸಲು ಪ್ರಮುಖವಾಗಿ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಮನೆ ಕಟ್ಟಲು ಬಳಸುವ ಸಿಮೆಂಟ್, ಉಕ್ಕು, ಜಲ್ಲಿ ಮತ್ತು ಮರಳಿನ ಕಾಂಕ್ರೀಟ್, ನಾರುಗಳಿಂದ ಬಲಪಡಿಸಲಾದ ಪಾಲಿಮರ್, ಸಿರಾಮಿಕ್ ನಿಂದ ಬಲವರ್ಧಿತ ಪಾತ್ರೆಗಳು ಇತ್ಯಾದಿಗಳು ಸಂಯೋಜಿತ ವಸ್ತುಗಳಿಗೆ ಕೆಲವು ಉದಾಹರಣೆಗಳಾಗಿವೆ. ಮನೆಯ ಬಾಗಿಲುಗಳು, ಕಿಟಕಿಗಳು, ಪಾತ್ರೆಗಳು, ಕುರ್ಚಿ, ಟೇಬಲ್, ವಾಹನದ ಭಾಗಗಳನ್ನು ಕಾಂಪೋಸಿಟ್ಸ್ನಿಂದಾಗಿ ತಯಾರಿಸಲಾಗುತ್ತದೆ. ಕಾಂಪೋಸಿಟ್ಸ್ಗಳನ್ನು ಸಾಮಾನ್ಯವಾಗಿ ಮ್ಯಾಟ್ರಿಕ್ಸ್ಗೆ ಬಳಸುವ ವಸ್ತುಗಳ ಪ್ರಕಾರದಿಂದ ವರ್ಗೀಕರಿಸಲಾಗುತ್ತದೆ. ಅವುಗಳೆಂದರೆ ಪಾಲಿಮರ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ PMC, ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ MMC, ಸಿರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ CMC ಮತ್ತು ಲ್ಯಾಮಿನೇಟ್ಸ್ಗಳು. ಲ್ಯಾಮಿನೇಟ್ಸ್ನಿಂದಾಗಿ ಟೇಬಲ್ಗಳು ಅಥವಾ ಬಾಗಿಲುಗಳನ್ನು ಸಾಮಾನ್ಯವಾಗಿ ತಯಾರಿಸುತ್ತಾರೆ. ನಾವು ನಮ್ಮ ಮನೆಗಳಲ್ಲಿ ದಿನನಿತ್ಯದ ಸಂಪರ್ಕಕ್ಕೆ ಬರುವ ಸಂಯೋಜಿತ ವಸ್ತುಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. ಫೈಬರ್ ಗ್ಲಾಸ್ ಬಾಗಿಲುಗಳು, ಕಿಟಕಿ ಚೌಕಟ್ಟುಗಳು, ಸ್ನಾನದ ತೊಟ್ಟಿಗಳು ಮತ್ತು ಪ್ಲಾಸ್ಟಿಕ್ ಕುರ್ಚಿಗಳು ಪಾಲಿಮರ್ ಮ್ಯಾಟ್ರಿಕ್ಸ್ ಸಂಯೋಜಿತ ವಸ್ತುಗಳಿಗೆ ಉದಾಹರಣೆಯಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಿರಾಮಿಕ್ಸ್ ಮತ್ತು ಗಾಜಿನಿಂದ ತಯಾರಿಸಲಾದ ವಸ್ತುಗಳಿಂದ ಸುತ್ತುವರೆದಿದ್ದೇವೆ. ನಾವು ವಾಸಿಸುವ ಮನೆ ಮತ್ತು ನಾವು ಕೆಲಸ ಮಾಡುವ ಸ್ಥಳವನ್ನು ಕನಿಷ್ಠ ಭಾಗಶಃ ಇಟ್ಟಿಗೆ, ಗಾರೆ, ಸಿಮೆಂಟ್ ಮತ್ತು ಕಾಂಕ್ರೀಟಿನಿಂದ ನಿರ್ಮಿಸಿರಬಹುದು. ಅಡುಗೆ ಶೇಖರಣೆ ಮತ್ತು ಆಹಾರವನ್ನು ಬಡಿಸಲು ಅಡುಗೆ ಮನೆಯಲ್ಲಿ ಸಿರಾಮಿಕ್ಸ್ ಮತ್ತು ಗ್ಲಾಸ್ ಪ್ರಯೋಜನಕಾರಿಯಾಗಿದೆ. ಅಡುಗೆ ಮಾಡಲು ಮತ್ತು ಬಡಿಸಲು ಅತ್ಯುತ್ತಮ ಪಾತ್ರೆಗಳನ್ನು ಪಿಂಗಾಣಿಯಿಂದ ತಯಾರಿಸಲಾಗುತ್ತದೆ. ನೀರು ಕುಡಿಯುವ ಲೋಟಗಳು, ಊಜಿಗಳು ಮತ್ತು ಜಾಡಿಗಳನ್ನು ಗಾಜಿನಿಂದ ತಯಾರಿಸಲಾಗುತ್ತದೆ. ಫೆರೆಕ್ಸ್ ಗ್ಲಾಸ್ ಆಧಾರಿತ ಪಾತ್ರೆಗಳು ಅತಿ ಹೆಚ್ಚಿನ ತಾಪವನ್ನು ತಡೆದುಕೊಳ್ಳಬಹುದು. ಅವೆಲ್ಲವೂ ಬೇಕರಿ ಉತ್ಪನ್ನಗಳನ್ನು ಬೇಯಿಸಲು ಬಳಸಲಾಗುತ್ತದೆ. ಸಿರಾಮಿಕ್ ಲೇಪನಗಳು ಓವನ್ನ ಆಂತರಿಕ ಮೇಲ್ಮೈಯನ್ನು ಆವರಿಸುತ್ತದೆ ಮತ್ತು ಏಕರೂಪ ತಾಪಮಾನವನ್ನು ಹೊಂದಲು ಸಹಾಯಕವಾಗುತ್ತದೆ. ಅವು ಸ್ಕ್ರ್ಯಾಚ್ ಫ್ರೀ ಮತ್ತು ಸುಲಭವಾಗಿ ಸ್ವಚ್ಛಗೊಳಿಸಲು ಪ್ರಯೋಜನಕಾರಿಯಾಗಿದೆ. ಅನೇಕ ಪಾತ್ರೆ ತೊಳೆಯುವ ಯಂತ್ರಗಳು ಮತ್ತು ಡ್ರೈಯರ್ಗಳು ಪಿಂಗಾಣಿ ಲೇಪಿತವಾಗಿದ್ದು ಅವು ಆಂಟಿ ಸ್ಕ್ರ್ಯಾಚ್, ಕಲೆ ನಿರೋಧಕ ಮತ್ತು ರಾಸಾಯನಿಕಗಳಿಗೆ ನಿರೋಧಕವಾಗಿದೆ. ದೈನಂದಿನ ಎಲ್ಲ ಲೋಹ ಸಾಮಗ್ರಿಗಳನ್ನು ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಗಳಾಗಿವೆ. ಇವು ಸಾಮಾನ್ಯವಾಗಿ ಏಕ ಬಲವರ್ಧನೆಗಳೊಂದಿಗೆ ಬಲವರ್ಧಿತವಾಗಿರುತ್ತದೆ. ಲೋಹವನ್ನು ಮ್ಯಾಟ್ರಿಕ್ಸ್ ಮತ್ತು ಸಿರಾಮಿಕ್, ಗ್ಲಾಸ್, ಪಾಲಿಮರ್ ಅನ್ನು ಬಲವರ್ಧನೆಯಾಗಿ ಒಳಗೊಂಡಿರುತ್ತದೆ. ಗಡುಸುತನ, ಶಕ್ತಿ ಇತ್ಯಾದಿ ಯಾಂತ್ರಿಕ ಗುಣಗಳನ್ನು ಸುಧಾರಿಸಲು ಗಟ್ಟಿಯಾದ ಸಿರಾಮಿಕ್ ಕಣಗಳನ್ನು ಮ್ಯಾಟ್ರಿಕ್ಸ್ನೊಂದಿಗೆ ಬಲಪಡಿಸಲಾಗುತ್ತದೆ. ಅಕ್ಕಿ ಹೊಟ್ಟು, ಬುದಿ, ಗ್ರಾಫೈಟ್ ಮತ್ತು ಇಂಗಾಲದಂತಹ ಮೃದುವಾದ ವಸ್ತುಗಳನ್ನು ಮ್ಯಾಟ್ರಿಕ್ಸ್ನಲ್ಲಿ ಅಪೇಕ್ಷಿತ ಗುಣಗಳಾದ ಹಗುರುತನ, ಸವೆತ, ಪ್ರತಿರೋಧ ಇತ್ಯಾದಿಗಳನ್ನು ಸಾಧಿಸಲು ಬಲಪಡಿಸಲಾಗುತ್ತದೆ. ಸುಧಾರಿತ ಉಷ್ಣ ಮತ್ತು ಯಾಂತ್ರಿಕ ನಡವಳಿಕೆಯ ಅಗತ್ಯವಿರುವ ಹೆಚ್ಚಿನ ತಾಪಮಾನ ಮತ್ತು ತೀವ್ರವಾದ ಟ್ರೈಬಾಲಜಿಕಲ್ ಅಪ್ಲಿಕೇಶನ್ಗಳಿಗೆ ಕಾಂಪೋಸಿಟ್ ಮೆಟೀರಿಯಲ್ಗಳು ಸೂಕ್ತವಾಗಿವೆ. ಅಲ್ಯೂಮಿನಾ, ಬೋರಾನ್, ಬೋರಾನ್ ನೈಟ್ರೈಡ್, ಸಿಲಿಕಾನ್ ಕಾರ್ಬೈಡ್, ಟಿಟಾನಿಯಂ ಕಾರ್ಬೈಡ್ ಇತ್ಯಾದಿ ಕಣಗಳ ಬಲವರ್ಧನೆಗಳನ್ನು ಬಳಸಿಕೊಂಡು ವಿವಿಧ ಸಂಶೋಧಕರು ಹೆಚ್ಚಿನ ಸಂಯೋಜಿತ ವಸ್ತುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಎಲ್ಲಾ ರೀತಿಯ ಕ್ರೀಡಾ ಚಟುವಟಿಕೆಗಳಿಗೆ ಸಂಯೋಜಿತ ವಸ್ತುಗಳು ಬಹಳ ಆಕರ್ಷಕವಾಗಿವೆ. ಕಡಿಮೆ ತೂಕ ಮತ್ತು ಕಡಿಮೆ ವೆಚ್ಚದ ಘಟಕಗಳೊಂದಿಗೆ ಬಲಪಡಿಸಲಾದ ಸಂಯೋಜನೆಗಳು ಅನೇಕ ಕ್ರೀಡೆಗಳಲ್ಲಿ ಪ್ರಾಥಮಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ.
ಬ್ಯಾಟ್ ಮತ್ತು ಚೆಂಡುಗಳು, ಈಜುಕೊಳ ಫಲಕಗಳು, ರೇಸಿಂಗ್ ಕಾರ್ ಬಾಡಿಗಳು, ತೊಟ್ಟಿಗಳು, ಶೇಖರಣಾ ಟ್ಯಾಂಕ್ಗಳು, ಸಿಂಕ್ಗಳನ್ನು ಸಾಮಾನ್ಯವಾಗಿ ಆಟೋಮೋಟಿವ್ ಅಪ್ಲಿಕೇಶನ್ ಹೆಚ್ಚಾಗಿ ಬಳಸಲಾಗುತ್ತಿದೆ. ಧನ್ಯವಾದಗಳು.

ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ. ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
6: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.
7: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
8: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
7: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
8: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
7: ಅದು ಕೂಡ ಸಂಪೂರ್ಣ ಉಚಿತವಾಗಿ.
8: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
7: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
8: ಅಥವಾ ಟೋಲ್ ಫ್ರೀ ಸಂಖ್ಯೆ 1510.

ರೇಡಿಯೋ ನಿನಾದ 90.4 FM. ಈಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.

ಕೇಳುಗರಿಗೆ ನಮಸ್ಕಾರ. ಎಸ್ಟಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಾದ ನಾವು ಪ್ರಕೃತಿ ಮನೋವಿಜ್ಞಾನದ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದೇವೆ.

0: ಅಯ್ಯೋ ಅಣ್ಣ, ಏನ್ ಮಾಡ್ತಿದ್ದೀರಾ? ದೇವ್ರೆ, ಮರ ಕಡಿತಿದ್ದೀರಾ? ಕಡಿಬೇಡಿ ಅಣ್ಣ, ಮರ ಕಡಿಬೇಡಿ, ನಿಲ್ಸಿ, ಪ್ರಕೃತಿಯನ್ನ ಉಳಿಸಿ. ಜೀವನದಲ್ಲಿ ಭಯ ಇದ್ದರೆ ಅದು ನಮ್ಮನ್ನು ಕೊಂದು ತಿನ್ನುತ್ತದೆ. ಜೀವನದ ಎಲ್ಲಾ ನೋವುಗಳನ್ನು ಮರೆಸುವೆ. ಒಮ್ಮೊಮ್ಮೆ ಎಲ್ಲಾ ನೋವಿಗೂ ನೀನೇ ಕಾರಣವಾಗುವೆ. ಹೇ ಪ್ರಕೃತಿ, ನೀ ಏಕೆ ಹೀಗೆ?
1: ಕೇಳುಗರೆ, ಪ್ರಕೃತಿ ಮನೋವಿಜ್ಞಾನದ ವೈಶಿಷ್ಟ್ಯ ಸಂಚಿಕೆಗೆ ಸ್ವಾಗತ. ನಾವು ಫಸ್ಟ್ MSc ಸೈಕಾಲಜಿಯ ವಿದ್ಯಾರ್ಥಿಗಳು. ಇಂದು ಪ್ರಕೃತಿಯ ಮನೋವಿಜ್ಞಾನವನ್ನು ಆಳವಾಗಿ ಪರಿಶೀಲಿಸುತ್ತಿದ್ದೇವೆ. ಪ್ರಕೃತಿಯೊಂದಿಗಿನ ನಮ್ಮ ಸಂಪರ್ಕ ನಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನು ಬೀರುತ್ತದೆ.
2: ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರಿಂದ ನಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ. ಹಾಗೆ ಕಡಲ ತೀರದಲ್ಲಿ ಅಲೆಗಳು ಅಪ್ಪಳಿಸುವುದನ್ನು ನೋಡಿದಾಗ, ಅದನ್ನು ಅನುಭವಿಸಿದಾಗ ನಮ್ಮ ಮನಸ್ಸಿನ ಎಲ್ಲ ಒತ್ತಡಗಳು ಕಡಿಮೆಯಾಗುತ್ತದೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸೌಂದರ್ಯವನ್ನು ಮೀರಿದ ಆಳವಾದ ಸಂಪರ್ಕವಿದೆ. ಇದು ಮನೋವಿಜ್ಞಾನದಲ್ಲಿ ಆಳವಾಗಿ ಬೇರೂರಿದ ಸಂಬಂಧವಾಗಿದೆ.
0: ಒಮ್ಮೆ ನಿನ್ನ ಮಡಿಲಲ್ಲಿ ಮಲಗಿದರೆ ಎಲ್ಲಾ ನೋವುಗಳು ಒಂದು ಕ್ಷಣದಲ್ಲಿ ಮಾಯವಾಗುತ್ತವೆ. ಏನಿದರ ಗುಟ್ಟು? ಬಿಚ್ಚಿಡುವೆಯ ಆ ರಟ್ಟನ್ನು ಒಮ್ಮೆಯಾದರೂ.
1: ಪ್ರಕೃತಿಯಲ್ಲಿ ಸಮಯ ಕಳೆಯುವುದರಿಂದ ಆತಂಕ, ಖಿನ್ನತೆ ಮತ್ತು ಒತ್ತಡದ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ನಾವು ನೈಸರ್ಗಿಕ ಪರಿಸರದಲ್ಲಿ ಮುಳುಗಿದಾಗ ನಮ್ಮ ಇಂದ್ರಿಯಗಳು ಜೀವಂತವಾಗುತ್ತವೆ. ಪ್ರಕೃತಿಯ ದೃಶ್ಯಗಳು, ಶಬ್ದಗಳು ಮತ್ತು ಪರಿಮಳಗಳು ನಮ್ಮ ಮನಸ್ಸನ್ನು ಸಕ್ರಿಯಗೊಳಿಸಿ ಹಾಗೆ ನಮ್ಮ ನರಗಳ ಮೇಲೆ ಪರಿಣಾಮಗಳನ್ನು ಬೀರುತ್ತವೆ. ಒತ್ತಡದ ಹಾರ್ಮೋನುಗಳ ಉತ್ಪತ್ತಿಯನ್ನು ಕಡಿಮೆ ಮಾಡಿ ವಿಶ್ರಾಂತಿ ಸ್ಥಿತಿಯನ್ನು ಉತ್ತೇಜಿಸುತ್ತವೆ.

0: ಆದರೆ ಇದು ಕೇವಲ ಅನುಭವದ ಬಗ್ಗೆಯಲ್ಲ, ನೈಸರ್ಗಿಕ ಪ್ರಪಂಚದ ಭವ್ಯತೆಯಲ್ಲಿ ನಮ್ಮ ದೈನಂದಿನ ಚಿಂತೆಗಳು ಮತ್ತು ಆತಂಕಗಳು ಅತ್ಯಲ್ಪವೆಂದು ತೋರುತ್ತದೆ. ಪ್ರಕೃತಿಯು ನಮಗೆ ದೃಷ್ಟಿಕೋನವನ್ನು ನೀಡುತ್ತದೆ. ದೃಷ್ಟಿಕೋನದಲ್ಲಿ ಬದಲಾವಣೆಯು ನಮ್ಮ ಸ್ಪಷ್ಟತೆಯನ್ನು ಪಡೆಯಲು, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ.
1: ಏಕ

ಇದಲ್ಲದೆ ಪ್ರಕೃತಿಯು ನಮಗೆ ಬಹುವಿಧವಾದ ಅವಕಾಶಗಳನ್ನು ಒದಗಿಸುತ್ತದೆ. ನಾವು ಎಲೆಯ ಸಂಕೀರ್ಣ ಮಾದರಿಗಳನ್ನು ಗಮನಿಸುತ್ತಿರಲಿ ಅಥವಾ ಪಕ್ಷಿಗಳ ಚಿಲಿಪಿಲಿಯನ್ನು ಕೇಳುತ್ತಿರಲಿ, ನಮ್ಮ ಸುತ್ತಲಿನ ಪ್ರಪಂಚದ ಸೌಂದರ್ಯವನ್ನು ನಿಧಾನಗೊಳಿಸಲು ಮತ್ತು ಪ್ರಶಂಸಿಸಲು ಪ್ರಕೃತಿಯು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ.

0: ಎರಡು ಪಕ್ಕದಲ್ಲುಂಟು ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ.
1: ಯಾವಾಗಲಾದರೂ ನೀವು ಅತಿಯಾದ ಒತ್ತಡವನ್ನು ಅನುಭವಿಸುತ್ತಿರುವಾಗ ಉದ್ಯಾನವನದಲ್ಲಿ ಸ್ವಲ್ಪ ದೂರ ಓಡಾಡಿ, ಬೀಚ್ನಲ್ಲಿ ಒಂದು ದಿನ ಕಳೆಯಿರಿ. ಪ್ರಕೃತಿಯಲ್ಲಿ ಜೀವಿಸಿ. ಪ್ರಕೃತಿಯ ಚಿಕಿತ್ಸೆಯು ಜೀವನದಲ್ಲಿ ವಿಶ್ರಾಂತಿ ಹುಡುಕುವವರಿಗೆ ಯಾವಾಗಲೂ ಲಭ್ಯವಿರುತ್ತದೆ. ಪ್ರಕೃತಿ ಒಂದು ವಿಸ್ಮಯವಿದ್ದಂತೆ, ಅದು ನಮಗೆ ಎಲ್ಲಾ ರೀತಿಯಲ್ಲಿಯೂ ಸಹಾಯ ಮಾಡುತ್ತದೆ. ಅದನ್ನು ಬಳಸಿಕೊಳ್ಳುವ ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು. ಒಂದು ಬಾರಿ ಹತ್ತಿರವೇ ಮದ್ದು ಇದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಅದನ್ನು ನಾಶ ಮಾಡುತ್ತೇವೆ.
0: ಎಷ್ಟು ನೋಡಿದರೂ ನನ್ನ ಕಣ್ಣಿಗೆ ಇನ್ನೂ ಸಮಾಧಾನವಾಗುತ್ತಿಲ್ಲ. ನಿನ್ನಲ್ಲಿ ಏನೋ ತಿಳಿಯದ ಒಂದು ಶಕ್ತಿಯನ್ನು ಅಡಗಿಸಿಕೊಂಡಿರುವೆ.
2: ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರವಿದೆ. ಬೆಳಗ್ಗೆ ಎದ್ದು ಸೂರ್ಯನ ಸೂಕ್ಷ್ಮ ಕಿರಣಗಳು ಮೈಮೇಲೆ ಪಸರಿಸಿದರೆ ಆಗ ಆಗುವ ಸಂತೋಷವೇ ಬೇರೆ. ಮತ್ತು ಆ ಪಕ್ಷಿಗಳ ಇಂಪಾದ ಸ್ವರ, ನದಿಗಳ ಜುಳು ಜುಳು ನಾದ, ಮಳೆ ಬಿದ್ದಾಗ ಬರುವ ಮಣ್ಣಿನ ಸುವಾಸನೆ, ಆ ಹೂಗಳಿಂದ ಬರುವ ಸುಗಂಧ ಭರಿತ ಸುವಾಸನೆ, ಆ ಮರಗಳಿಂದ ಬರುವ ಗಾಳಿ, ಮೋಡಗಳು, ಅಲ್ಲಿಂದ ಬೀಳುವ ಹನಿಗಳು, ಆ ಹನಿಗಳಲ್ಲಿ ನೆನೆದರೆ ನಮ್ಮನ್ನು ನಾವೇ ಮರೆಯುವಂತಹ ಭಾವನೆಯನ್ನು ನೀಡುತ್ತವೆ.

0: ಜೀವನದಲ್ಲಿ ಯಾವಾಗಲಾದರೂ ನಾನು ಒಬ್ಬಂಟಿ ಎಂಬ ಭಾವನೆ ಮೂಡಿದರೆ ಒಮ್ಮೆ ಪ್ರಕೃತಿಯ ಮಡಿಲಲ್ಲಿ ಮಲಗು. ತಾಯಿಯ ಮಡಿಲು ಹೇಗಿರುತ್ತದೋ ಹಾಗೇ ಇರುತ್ತದೆ. ಭಯವಾದರೆ ಒಮ್ಮೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ನೆನೆ. ಅವುಗಳು ಏನೇ ಆದರೂ, ಏನೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಲ್ಲುತ್ತವೆ. ಹಾಗೆ ನಾವು ಸಹ ಕಷ್ಟಗಳು, ನೋವುಗಳು ಬಂದೊದಗಿದಾಗ ಖಿನ್ನತೆಗೆ ಒಳಗಾದರೆ ನಮ್ಮ ಜೀವನಕ್ಕೂ ಅರ್ಥವಿರುವುದಿಲ್ಲ. ಅವುಗಳನ್ನು ಎದುರಿಸಬೇಕು.
1: ಒಮ್ಮೆ ಅಳುವೆ, ಒಮ್ಮೆ ನಗುವೆ, ಎಲ್ಲರನ್ನು ನೋಯಿಸುವೆ, ನಗಿಸುವೆ. ನಿನ್ನ ಈ ನಾಟಕದಲ್ಲಿ ನಾನೀಗ ಕೇವಲ ಪ್ರೇಕ್ಷಕನಾಗಿ ಉಳಿದಿರುವೆ.
2: ಎಷ್ಟೋ ಪದಗಳಿಗೆ ಅರ್ಥ ಸಿಗದೇ ಇದ್ದಾಗ ಶಬ್ದಕೋಶದಲ್ಲಿರುತ್ತವೆ. ಹಾಗೆಯೇ ವಾಸಿಯಾಗದ ರೋಗಗಳು ಸಹ ಪ್ರಕೃತಿಯಲ್ಲಿ ಮದ್ದು ಇದೆ. ಜೀವನದಲ್ಲಿ ಒತ್ತಡ ಬಂದೊದಗಿದರೆ ಪ್ರಕೃತಿಯಲ್ಲಿ ಬೆಳೆಯುವ ಮರಗಳನ್ನು ನೋಡಿ ಕಲಿ. ಏಕೆಂದರೆ ಅವುಗಳು ಮಳೆ, ಗಾಳಿ, ಬಿಸಿಲು, ನೀರು ಎಲ್ಲವನ್ನು ಸಹಿಸಿಕೊಂಡು ಹೇಗೆ ಅವುಗಳು ಬೆಳೆದು ನಿಲ್ಲುತ್ತವೋ ಹಾಗೆಯೇ ನಾವು ಸಹ ಎಷ್ಟೇ ಕಷ್ಟಗಳು, ಜವಾಬ್ದಾರಿಗಳು ನಮ್ಮ ಮೇಲೆ ಇದ್ದರೂ ಅವುಗಳನ್ನು ಎದುರಿಸಿ ಮುಂದೆ ನಡೆಯಬೇಕು.
1: ಪ್ರಪಂಚದ ಎಲ್ಲ ಸೌಂದರ್ಯವು ನಿನ್ನ ಮುಂದೆ ತಲೆಬಾಗಲೇಬೇಕು. ನಿನ್ನ ಸೌಂದರ್ಯದ ಮುಂದೆ ಬೇರಿಲ್ಲ. ಅಂದವು ನಿನ್ನ ಧೂಳಿಗೆ ಸಮ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಜೀವಿಗೂ ಆತಂಕ ಇದೆ. ತಾಯಿಗೆ ತನ್ನ ಕೂಸು ಹೇಗೆ ಹೇಗೆ ಬೆಳೆಯುತ್ತದೆ ಎಂದು ಪಕ್ಷಿಗಳು ಮೊಟ್ಟೆಯಿಟ್ಟಾಗ ಅವುಗಳನ್ನು ಕಾಪಾಡಿಕೊಳ್ಳುವ ಸಮಯದಲ್ಲಿ ಆಗುವ ಆತಂಕ, ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದೇನೆ, ಇನ್ನೇನು ಇಲ್ಲ, ಮುಂದೆ ಏನೋ, ಹೇಗೋ ಜೀವನ ನಡೆಸುವುದು ಎಂಬ ಆತಂಕ, ಇಂತಹ ಸಮಯದಲ್ಲಿ ಒಂದೆರಡು ಹೆಜ್ಜೆ ಪ್ರಕೃತಿಯ ಜೊತೆಗಿರಲಿ.
2: ನಿನ್ನ ಸೌಂದರ್ಯ ಹೊಗಳಲು ಪದ ಸಾಲದು, ನಾ ಕಲಿತ ವಿದ್ಯೆ ಸಾಲದು. ಒಟ್ಟಿನಲ್ಲಿ ನೀನೊಂದು ಮುಗಿಯದ ಭಾವನೆ ನನ್ನ ಈ ಪುಟ್ಟ ಮನದಲ್ಲಿ.
1: ನಿನ್ನ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಬರೆಯುವ ಆಸೆ. ಆದರೆ ಏನು ಮಾಡಲಿ, ಎಲ್ಲಿ ನಿನಗೆ ದೃಷ್ಟಿಯಾಗುತ್ತದೆಯೋ ಎಂಬ ಭಯ ನನ್ನ ಮನದಲ್ಲಿ ಕಾಡುತ್ತಿದೆ. ಇಂತಿ ನಿನ್ನ ಸದಾ ಪ್ರೀತಿಸುವ ಪ್ರಕೃತಿ.

0: ಕೇಳುಗರೆ, ಮಾನವರು ಮತ್ತು ನೈಸರ್ಗಿಕ ಪ್ರಪಂಚದ ನಡುವಿನ ಸಂಪರ್ಕವನ್ನು ಅನ್ವೇಷಿಸುವಾಗ ಮುಂದಿನ ಬಾರಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಇಂದಿನ ಕಾರ್ಯಕ್ರಮ ನಡೆಸಿಕೊಟ್ಟವರು ಕಾರ್ಯಕ್ರಮ ಸಂಯೋಜಕರು ಶ್ರೀಮತಿ ಅಶ್ವಿನಿ ಹೆಚ್, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ. ಭಾಗವಹಿಸಿದವರು ಶ್ರೀಪೂರ್ಣ, ಶಶಾಂಕ್, ಹರ್ಷ, ಸನ್ನಿಧಿ, ನಂದಿನಿ, ಶ್ರೀತಿಕಾ. ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.
1: ಇದುವರೆಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದಿರಿ.

ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರೇಮ್ ಕುಮಾರ್. ನಾನು SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಸೂರ್ಯನ ಶಾಖದಿಂದ ವಸ್ತುಗಳನ್ನು ಒಣಗಿಸುವುದರ ಬಗ್ಗೆ ಮಾತನಾಡುತ್ತೇನೆ. ಸೂರ್ಯನ ಶಾಖ, ನಮ್ಮ ಭೂಮಿ ಮೇಲೆ ಸೂರ್ಯನಿಂದ ತುಂಬಾ ಎನರ್ಜಿ ಬರುತ್ತೆ, ಕಿರಣದ ರೂಪದಲ್ಲಿ ನಮ್ಮ ಭೂಮಿ ಮೇಲೆ ಬೀಳುತ್ತೆ. ಈ ಎನರ್ಜಿ ಆರ್ ಶಕ್ತಿ, ಇದಕ್ಕೆ ಯಾವುದೇ ನಾವು ಮನಿ ಪೇ ಮಾಡಬೇಕಾಗಿಲ್ಲ. ಅಂದ್ರೆ ಇದು ನಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸಿಗ್ತದೆ ನಮ್ಗೆ. ಇದರಿಂದ ನಾವು ತುಂಬಾ ಅಪ್ಲಿಕೇಶನ್ಸ್ ನ ಮಾಡಬಹುದು, ತುಂಬಾ ಯೂಸ್ ತಗೊಂಬಹುದು. ಫಾರ್ ಎಕ್ಸಾಂಪಲ್, ಸೂರ್ಯನ ಶಾಖದ ಅಪ್ಲಿಕೇಶನ್ ಅಂದ್ರೆ ನಮ್ಗೆ ಸೋಲಾರ್ ವಾಟರ್ ಹೀಟರ್, ಇದೇ ತರ ಸೋಲಾರ್ PV ಸೆಲ್ಸ್, ಸೂರ್ಯನ ಶಾಖದಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸುತ್ತೇವೆ. ಸೂರ್ಯನ ಶಾಖದಿಂದ ನಾವು ರೆಫ್ರಿಜರೇಷನ್ ಮಾಡಬಹುದು, ಆಮೇಲೆ ಸ್ಪೇಸ್ ಹೀಟಿಂಗ್ ಅಂತ ಕರೀತಾರೆ. ಸ್ಪೇಸ್ ಹೀಟಿಂಗ್ ಅಂದ್ರೆ ಒಂದು ನಿರ್ದಿಷ್ಟವಾದ ಒಂದು ಜಾಗವನ್ನ, ಫಾರ್ ಎಕ್ಸಾಂಪಲ್ ಒಂದು ರೂಮ್ ತರ ಇರೋ ಅಥವಾ ಒಂದು ಕ್ಯಾಬಿನ್ ತರ ಇರೋದು, ವಾತಾವರಣದ ಟೆಂಪರೇಚರ್ನ ನಾವು ಜಾಸ್ತಿ ಮಾಡಬಹುದು, ಇದನ್ನ ಸ್ಪೇಸ್ ಹೀಟಿಂಗ್ ಅಂತ ಕರೀತಾರೆ. ಅದೇ ತರ ಸೋಲಾರ್ ಡಿಸ್ಟಿಲೇಷನ್ ಅಂತ ಬರುತ್ತೆ. ಸೋಲಾರ್ ಡಿಸ್ಟಿಲೇಷನ್ ಅಂದ್ರೆ ಸೂರ್ಯನ ಶಾಖದಿಂದ ನೀರನ್ನು ಶುದ್ಧೀಕರಿಸುವಿಕೆ, ಪ್ಯೂರಿಫಿಕೇಶನ್ ಆಫ್ ವಾಟರ್ ಅಂತ ಕರೀತಾರೆ. ದಟ್ ಈಸ್ ಕಾಲ್ಡ್ ಅಸ್ ಸೋಲಾರ್ ಡಿಸ್ಟಿಲೇಷನ್. ಓಕೆ, ಇದೇ ತರ ಸೋಲಾರ್ ಡ್ರೈಯರ್ ಅನ್ನೋದು ಸಹ ಒಂದು ಸೂರ್ಯನ ಶಾಖದಿಂದ ಉಪಯೋಗಿಸಬಹುದಾದ ಒಂದು ಡಿವೈಸ್. ಅದಕ್ಕಿಂತ ಮೊದಲು ನಾನು ಏನಿದು ಡ್ರೈಯಿಂಗ್, ಸೂರ್ಯನ ಶಾಖದಿಂದ ಒಣಗಿಸುವಿಕೆ ಅಂದರೆ ಏನು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಾರಾದ್ರೂ ಒಬ್ರು ರೈತರು ಬೆಳೆ ಬೆಳೀತಾರೆ ಅಂದ್ಕೊಳ್ಳೋಣ. ಅವ್ರೇನ್ ಮಾಡ್ತಾರೆ, ತಗೊಂಡೋಗಿ ಒಂದು ಪ್ಲಾಟ್ಫಾರ್ಮ್ ಅಥವಾ ಒಂದು ನೆಲದ ಮೇಲೆ ಹಾಕ್ತಾರೆ, ಅದನ್ನ ಸನ್ ಲೈಟ್ ಅಥವಾ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಆಗ ಏನಾಗುತ್ತೆ, ಆ ಸೂರ್ಯನ ಕಿರಣಗಳು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಅಂದ್ರೆ ಆ ಬೆಳೆ ಮೇಲೆ ಬಿದ್ದಾಗ ಏನಾಗುತ್ತೆ, ಅದರಲ್ಲಿರುವಂತಹ ನೀರಿನಾಂಶ ಅಥವಾ ತೇವಾಂಶ, ಮಾಯಿಶ್ಚರ್ ಕಂಟೆಂಟ್, ಅದು ಎವಾಪರೇಟ್ ಆಗುತ್ತೆ. ಆ ಎವಾಪರೇಟ್ ಆದಾಗ ಏನಾಗುತ್ತೆ, ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ರೆಡ್ಯೂಸ್ ಆಗುತ್ತೆ, ಆ ಬೆಳೆಯ ತೇವಾಂಶ ಕಡಿಮೆ ಆಗೋದ್ರಿಂದ ನಮ್ಗೆ ಟೋಟಲ್ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಫೈನಲಿ ಒಂದು ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಅವಾಗ ಏನಾಗುತ್ತೆ, ಆ ತರ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇದ್ರೆ ಆ ತರ ಪ್ರಾಡಕ್ಟ್ಸ್ ಅಲ್ಲಿ ಈ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ ಅಥವಾ ಫಂಗಸ್ ಗ್ರೋತ್ ತುಂಬಾ ಕಡಿಮೆ ಇರುತ್ತೆ. ಆ ಪ್ರಾಡಕ್ಟ್ಸ್ ನ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ ನ ನಾವ್ ಏನ್ ಮಾಡಬಹುದು ಅಂದ್ರೆ ತುಂಬಾ ದಿನಗಳವರೆಗೆ ಶೇಖರಣೆ ಮಾಡಿ ಇಡಬಹುದು. ಅದರ ಜೊತೆಗೆ ಲಾಂಗ್ ಡಿಸ್ಟೆನ್ಸ್ ಗೆ ಟ್ರಾನ್ಸ್ಪೋರ್ಟೇಷನ್ಗೂ ಇದು ತುಂಬಾ ಯೂಸ್ ಆಗುತ್ತೆ. ಯಾಕೆ ಅಡ್ವಾಂಟೇಜ್ ಅಂದ್ರೆ, ಡ್ರೈ ಮಾಡಿರೋ ಪ್ರಾಡಕ್ಟ್ ಅಥವಾ ಒಣಗಿಸಿರುವ ವಸ್ತುಗಳು ಯಾವಾಗ್ಲೂ ಡೆನ್ಸಿಟಿ ಕಡಿಮೆ ಇರುತ್ತೆ ಅಥವಾ ತೂಕ ಕಡಿಮೆ ಇರುತ್ತೆ, ಅದರಿಂದ ನಾವು ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದು. ಇದು ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಸೋಲಾರ್ ಅಥವಾ ಸೋಲಾರ್ ಡ್ರೈಯಿಂಗ್ ಅಥವಾ ಡ್ರೈಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈಗ ಇದರದು ಡಿಸ್ಅಡ್ವಾಂಟೇಜಸ್. ಫಸ್ಟ್ ಆಫ್ ಆಲ್, ಈಗ ನಾವು ಒಣಗಿಸುವುದಕ್ಕೆ ಒಂದು ಯಾವುದೋ ಒಂದು ನೆಲದ ಮೇಲೆ ಹಾಕಿರಬಹುದು ಅಥವಾ ಇನ್ನು ಯಾವುದೇ ಒಂದು ಬೇರೆ ಜಾಗದಲ್ಲಿ ಹಾಕಿರ್ಬೋದು. ಆಗ ಸಡನ್ ಆಗಿ ಗಾಳಿ ಬಂದು ಅದರಲ್ಲಿರುವಂತ ಧೂಳು ಅಥವಾ ಬೇರೆ ಬೇರೆ ವಸ್ತುಗಳು ಸೇರ್ಕೊಂಬೋದು. ಅದನ್ನ ಏನಂತಾರೆ, ಕಂಟಾಮಿನೇಷನ್ ಅಂತ ಕರಿತೀವಿ. ಅಂದ್ರೆ ಬೇಡವಾದ ಅನ್ವಾಂಟೆಡ್ ಮೆಟೀರಿಯಲ್ಸ್ ಅದರಲ್ಲಿ ಮಿಕ್ಸ್ ಆಗುತ್ತೆ. ಅದೇ ತರ ಸಡನ್ ಆಗಿ ಒಂದು ಮಳೆ ಬರಬಹುದು, ಮಳೆ ಬಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಇರಲ್ಲ, ಯಾವುದೋ ಒಂದು ಅಕ್ಕಿ ಅಥವಾ ಪ್ರಾಣಿ ಬಂದು ಅದನ್ನ ತಿನ್ಬಹುದು ಅಥವಾ ಅದರದ್ದು ಕ್ವಾಲಿಟಿನ ಕೆಡಿಸಬಹುದು. ಇದೆಲ್ಲ ಇದರ ಅನಾನುಕೂಲತೆಗಳು. ಈ ಓಪನ್ ಸನ್ ಡ್ರೈಯಿಂಗ್ ನ ಅನಾನುಕೂಲತೆಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಓವರ್ಕಮ್ ಮಾಡೋದಕ್ಕೆ ನಾವು ಸೋಲಾರ್ ಡ್ರೈಯರ್ ನ ಬಳಸ್ತೀವಿ. ಸೋಲಾರ್ ಡ್ರೈಯರ್ ಅಂದ್ರೆ ಇದು ತುಂಬಾ ಸಿಂಪಲ್. ತುಂಬಾ ಸಿಂಪಲ್ ಅಂದ್ರೆ, ಇದರಲ್ಲಿ ಒಂದು ಕ್ಯಾಬಿನ್ ಇರುತ್ತೆ, ಆ ಕ್ಯಾಬಿನ್ ಅಲ್ಲಿ ನಾವು ಟ್ರೇಸ್ ಇಡ್ತೀವಿ ಮತ್ತೆ ಒಂದು ಗ್ಲಾಸ್ ಇರುತ್ತೆ, ಮೇಲೆ ಕೆಳಗಡೆ ಇನ್ಲೆಟ್, ಮೇಲೆ ಒಂದು ಔಟ್ಲೆಟ್ ಕೊಟ್ಟಿರ್ತೀವಿ. ಏನಾಗುತ್ತೆ ಅಂತಂದ್ರೆ, ಸೂರ್ಯನ ಶಾಖ ಅಥವಾ ಸೂರ್ಯನ ಕಿರಣಗಳು ಆ ಪ್ರಾಡಕ್ಟ್ ಮೇಲೆ ಬಿದ್ದಾಗ, ನಾವೆಲ್ಲಿ ಅಂದ್ರೆ ಆ ಪ್ರಾಡಕ್ಟ್ಸ್ ನ ಟ್ರೇಯಲ್ಲಿ ಇಟ್ಟಿರ್ತೀವಿ, ಏನಾಗುತ್ತೆ ಅದರ ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಆ ಕ್ಯಾಬಿನ್ ಒಳಗಡೆ ಡೆನ್ಸಿಟಿ, ಏರ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ, ಇದರಿಂದ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಏರ್ ಏನ್ ಮಾಡುತ್ತೆ ಅಂದ್ರೆ, ಅಥವಾ ಗಾಳಿ ತೇವಾಂಶವನ್ನ ಅಬ್ಸರ್ವ್ ಮಾಡಿ ಹೊರಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಕೆಳಗಡೆಯಿಂದ ಅಥವಾ ಬಾಟಮ್ ವೆಂಟ್ ಇಂದ ಫ್ರೆಶ್ ಗಾಳಿ ವಾತಾವರಣದಿಂದ ಒಳಗಡೆ ಬರುತ್ತೆ. ಇದು ಸರ್ಕ್ಯುಲೇಷನ್, ಒಂದು ಏರ್ ಸರ್ಕ್ಯುಲೇಷನ್ ಕ್ರಿಯೇಟ್ ಆಗುತ್ತೆ. ಇದು ತುಂಬಾ ಸಿಂಪಲ್ ವರ್ಕಿಂಗ್ ಪ್ರಿನ್ಸಿಪಲ್. ಇದನ್ನ ನಾವು ಸಿಂಪಲ್ ಸೋಲಾರ್ ಡ್ರೈಯರ್ ನ ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ಸ್, ಪ್ಲೇವುಡ್ ಅಥವಾ ವುಡ್, ಸಮ್ ಐರನ್ ರಾಡ್ಸ್, ಅದೇ ತರ ಟ್ರೇಸ್, ಮತ್ತೆ ಈ ಥರ್ಮೋಕೋಲ್ ಇನ್ಸುಲೇಷನ್, ಗ್ಲಾಸ್ ಕವರ್ ಇಂದ ನಾವೇ ಮಾಡ್ಕೊಬಹುದು. ಇದಾದ್ಮೇಲೆ ಸೋಲಾರ್ ಡ್ರೈಯರ್ ಅಲ್ಲಿ 3 ಟೈಪ್ಸ್ ಇದೆ. ಒಂದು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಇನ್ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ, ಇನ್ನೊಂದು ಬಂದ್ಬಿಟ್ಟು ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ ಅಂತ. ಈ ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸನ್ ರೇಸ್ ನ ಡೈರೆಕ್ಟ್ ಆಗಿ ಅಲೋ ಮಾಡ್ತೀವಿ. ಆ ತರ ವರ್ಕಿಂಗ್ ಇದ್ರೆ ಅದನ್ನ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಂತ ಕರಿತೀವಿ. ಈಗ ಕೆಲವು ಪ್ರಾಡಕ್ಟ್ಸ್ ಇದೆ, ಕೆಲವು ಕ್ರಾಪ್ಸ್ ಇದೆ, ಫಾರ್ ಎಕ್ಸಾಂಪಲ್ ನಿಂಬೆಹಣ್ಣು ತಗೊಂಡ್ರೆ ಅಥವಾ ಪಪ್ಪಾಯ ಪರಂಗಿ ಅಂತ ಕರೀತಾರೆ, ಅದು ತಗೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಅದರದ್ದು ಡೈರೆಕ್ಟ್ ಸನ್ನಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರದ್ದು ನ್ಯೂಟ್ರಿಷನ್ಸ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅಂತ ಪ್ರಾಡಕ್ಟ್ಸ್ಗೆ ನಾವು ಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ನ ಪ್ರಿಫರ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಒಂದು ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ನ ಪ್ರಿಫರ್ ಮಾಡಬಹುದು. ಈ ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ ಅಲ್ಲಿ ಹೇಗೆ ಅಂದ್ರೆ ನಾವು ಸೂರ್ಯನ ಕಿರಣಗಳನ್ನ ಡೈರೆಕ್ಟ್ ಆಗಿ ಪ್ರಾಡಕ್ಟ್ಸ್ ಮೇಲೆ ಬೀಳೋದಕ್ಕೆ ಅಲೋ ಮಾಡಲ್ಲ. ಒಂದು ಸಪರೇಟ್ ಕಲೆಕ್ಟರ್ ಯೂಸ್ ಮಾಡ್ತೀವಿ. ಆ ಕಲೆಕ್ಟರ್ನ ಒಂದು ಕ್ಯಾಬಿನ್ಗೆ ಕನೆಕ್ಟ್ ಮಾಡಿರ್ತೀವಿ. ಆ ಕ್ಯಾಬಿನ್ ಅಲ್ಲಿ ಈ ಪ್ರಾಡಕ್ಟ್ಸ್ನ ಇಟ್ಟಿರ್ತೀವಿ. ಈಗ ಏನಾಗುತ್ತಂದ್ರೆ ಈ ಕಲೆಕ್ಟರ್ ಇಂದ ಸೂರ್ಯನ ಶಾಖ ಅಥವಾ ಸನ್ ರೇಸ್ ಹೆಲ್ಪ್ ಇಂದ ಹಾಟ್ ಏರ್ ನ ಜನರೇಟ್ ಮಾಡ್ತೀವಿ ಅಥವಾ ಬಿಸಿ ಗಾಳಿನ ಪ್ರೊಡ್ಯೂಸ್ ಮಾಡ್ತೀವಿ. ಆ ಬಿಸಿ ಗಾಳಿ ಕ್ಯಾಬಿನ್ ಕಡೆ ಹೋಗುತ್ತೆ ಅಥವಾ ಕ್ಯಾಬಿನ್ ಒಳಗಡೆ ಹೋಗುತ್ತೆ. ಕ್ಯಾಬಿನ್ ಒಳಗಡೆ ಹೋದಾಗ ಅದು ಆ ಪ್ರಾಡಕ್ಟ್ಸ್ ನ ಅಥವಾ ಇಟ್ಟಿರೋ ಪ್ರಾಡಕ್ಟ್ಸ್ ನ ಸರ್ಫೇಸ್ ಮೇಲೆ ಫ್ಲೋ ಆಗುತ್ತೆ. ಆಗ ಏನಾಗುತ್ತೆ ಅಂದ್ರೆ ಅದು ಮಾಯಿಶ್ಚರ್ ಅಬ್ಸರ್ವ್ ಮಾಡುತ್ತೆ. ಇದು ಇಂಡೈರೆಕ್ಟ್ ಮೋಡ್. ಈ ಮಿಕ್ಸ್ಡ್ ಮೋಡ್ ಅಂದ್ರೆ ಅದರ ನೇಮೇ ಹೇಳುತ್ತೆ, ಮಿಕ್ಸ್ಡ್ ಮೋಡ್, ಕಾಂಬಿನೇಷನ್ ಆಫ್ ಡೈರೆಕ್ಟ್ ಮೋಡ್ ಅಂಡ್ ಇಂಡೈರೆಕ್ಟ್ ಮೋಡ್ ಸೋಲಾರ್ ಡ್ರೈಯರ್ಸ್ ಅಂತ ಕರೀಬಹುದು. ಅಂದ್ರೆ ಅದರ ಎರಡು ಕ್ಯಾರೆಕ್ಟರ್ಗಳನ್ನ ಇದರಲ್ಲಿ ಅಳವಡಿಸಿರ್ತೀವಿ. ಅಂದ್ರೆ ಕಲೆಕ್ಟರ್ನು ಯೂಸ್ ಮಾಡ್ತೀವಿ, ಜೊತೆಗೆ ಸನ್ಲೈಟ್ ಡೈರೆಕ್ಟ್ಲಿ ಪ್ರಾಡಕ್ಟ್ಸ್ ಮೇಲೆ ಬೀಳುತ್ತೆ. ಇದನ್ನ ಏನಂತ ಕರಿತೀವಿ ಅಂದ್ರೆ ಮಿಕ್ಸ್ಡ್ ಮೋಡ್ ಸೋಲಾರ್ ಡ್ರೈಯರ್ಸ್ ಅಂತ ಕರಿತೀವಿ. ಇದು ಕೆಲವು ಅಡ್ವಾಂಟೇಜಸ್. ಈಗ ಕೆಲವು ಚಾಲೆಂಜಸ್ ಇದೆ. ಒಂದು ಕಂಡೀಷನ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ಮಳೆಗಾಲದಲ್ಲಿ ಸೂರ್ಯನ ಬೆಳಕು ನಮಗೆ ಸಫಿಷಿಯೆಂಟಾಗಿ ಸಿಗಲ್ಲ. ಈ ಸೂರ್ಯನ ಬೆಳಕು ಸಫಿಷಿಯೆಂಟಾಗಿ ಸಿಗದೇ ಇದ್ದ ಟೈಮಲ್ಲಿ ಏನು ಮಾಡಬೇಕು, ಸೋಲಾರ್ ಡ್ರೈಯರ್ನ ಆಪ್ರೇಟ್ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಅದೇ ಥರ ನೈಟ್ ಟೈಮಲ್ಲಿ ಆಗುತ್ತಾ? ನೈಟ್ ಟೈಮಲ್ಲಿ ಆಗೋದಿಲ್ಲ. ಇದೆಲ್ಲ ತುಂಬ ಸೀರಿಯಸ್ ಡಿಸ್ಅಡ್ವಾಂಟೇಜಸ್ ಈ ಸೋಲಾರ್ ಡ್ರೈಯರ್ಸ್ದು. ಇದನ್ನು ಓವರ್ಕಮ್ ಮಾಡೋದಕ್ಕೆ ಕೆಲವೊಂದು ಟೆಕ್ನಾಲಜಿಗಳು ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್ ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂತ ಯೂಸ್ ಮಾಡ್ತಾರೆ. ಹೀಟ್ ಸ್ಟೋರೇಜ್ ಮೆಟೀರಿಯಲ್ಸ್ ಅಂದರೆ ಆ ಮೆಟೀರಿಯಲ್ಗಳು, ಆ ವಸ್ತುಗಳು ಸೂರ್ಯನ ಶಾಖವನ್ನು ಏನು ಮಾಡ್ತವೆ, ಶೇಖರಣೆ ಮಾಡಿ ಇಟ್ಕೊಂತವೆ. ಯಾವ ಫಾರ್ಮಲ್ಲಿ ಅಂದರೆ ಇನ್ ದಿ ಫಾರ್ಮ್ ಆಫ್ ಹೀಟ್, ಶಾಖದ ರೂಪದಲ್ಲಿ ಅಲ್ಲಿ ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತವೆ. ಆಗೇನಾಗುತ್ತೆ, ನಾವು ಅದನ್ನ ನೈಟ್ ಟೈಮಿಗೆ ಬೇಕಾದಾಗ ಆ ಎನರ್ಜಿ ಸ್ಟೋರ್ ಆಗಿರೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬಹುದು. ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಮಗೆ ಬೇಕಾದಾಗ ಯುಟಿಲೈಸ್ ಮಾಡ್ಬೋದು. ಇದನ್ನ ಏನಂತ ಕರಿತೀವಿ ಅಂದರೆ ನಾವು ಒಂದು ಹೀಟ್ ಸ್ಟೋರೇಜ್ ಟೆಕ್ನಿಕ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದು ಅಂದರೆ ಹೈಬ್ರಿಡ್ ಸಿಸ್ಟಮ್ಸ್ನ ಯೂಸ್ ಮಾಡ್ತಾರೆ. ಎರಡು ಸಿಸ್ಟಮ್ ಇರುತ್ತೆ ಇಲ್ಲಿ. ಎರಡು ಸಿಸ್ಟಮ್ ಅಂತ ಅಂದರೆ ಸೋಲಾರ್ ಡ್ರೈಯರ್ ಇರುತ್ತೆ ಬೆಳಗ್ಗೆ ಟೈಮ್ ಅಥವಾ ಸನ್ಲೈಟ್ ಚೆನ್ನಾಗಿರೋ ಟೈಮಲ್ಲಿ ಸೂರ್ಯನ ಬೆಳಕಿಂದ ನಾವೇನು ಮಾಡ್ತೀವಿ, ಈ ಪ್ರಾಡಕ್ಟ್ಸ್ನೆಲ್ಲ ಡ್ರೈ ಮಾಡ್ತೀವಿ. ಅದೇ ಥರ ಮಳೆ ಇದ್ರೆ, ಕ್ಲೌಡ್ಸ್ ಇದ್ರೆ ಅಥವಾ ನೈಟ್ ಟೈಮಲ್ಲಿ ಇನ್ನೊಂದು ಒಂದು ಸಬ್ ಸಿಸ್ಟಮ್ ಇರುತ್ತೆ. ಮೇ ಬಿ ಒಂದು ಸಪ್ರೇಟ್ ಎಲೆಕ್ಟ್ರಿಕಲ್ ಹೀಟರ್ ಯೂಸ್ ಮಾಡ್ಬೋದು ಹಾಟ್ ಏರ್ ಜನರೇಟ್ ಮಾಡೋದಕ್ಕೆ. ಇಲ್ಲ ಅಂದ್ರೆ ನಾವೇನ್ ಮಾಡ್ಬೋದು, ಬಯೋಗ್ಯಾಸ್ ಬ್ಯಾಕಪ್ ಸಿಸ್ಟಮ್ ಅಂತ ಇಟ್ಕೊಬಹುದು. ಅಗ್ರಿಕಲ್ಚರಲ್ ವೇಸ್ಟ್ ಬರುತ್ತಲ್ಲ, ಆ ಅಗ್ರಿಕಲ್ಚರಲ್ ವೇಸ್ಟ್ ನ ಬರ್ನ್ ಮಾಡಿ ಹಾಟ್ ಏರ್ ನ ಜನರೇಟ್ ಮಾಡಬಹುದು. ಇದೆಲ್ಲ ಒಂದು ಸ್ವಲ್ಪ ಎಕ್ಸಾಂಪಲ್ ಯಾವುದಕ್ಕೆ ಅಂದ್ರೆ ಹೈಬ್ರಿಡ್ ಮೋಡ್ ಡ್ರೈಯರ್ಸ್ಗೆ. ಇದು ಒಂದು ಸಂಕ್ಷಿಪ್ತ ಮಾಹಿತಿ ಅಬೌಟ್ ಸೋಲಾರ್ ಡ್ರೈಯರ್ಸ್ ಅಂತ. ಥ್ಯಾಂಕ್ ಯು.
1: ನಿತ್ಯ ಜೀವನದಲ್ಲಿ ತಾಂತ್ರಿಕತೆ ಎಲ್ಲಿದೆ ಸರಳ ರೀತಿಯ ವಿವರಣೆ.
2: ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ, ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟರ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಕೆಳಗರೇ, ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ K. ಕಲ್ಯಾಣ್.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ಕೇಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ನೀವು ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಮುಂದೆ ನಿಮ್ಮ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ನನ್ನ ಗ್ರಾಮ, ನನ್ನ ಹೆಮ್ಮೆ, ನನ್ನ ಪರಂಪರೆ. ನಮ್ಮೂರಿನ ಪರಂಪರೆಯನ್ನು MGMD ಪೋರ್ಟಲ್ ನಲ್ಲಿ ದಾಖಲೀಕರಣ ಮಾಡೋಣ. ನಮ್ಮ ಗ್ರಾಮಗಳ ಇತಿಹಾಸ, ಸ್ಮಾರಕಗಳು, ಜನಪದ ಕಲೆಗಳು, ಸ್ಥಳೀಯ ಇತಿಹಾಸ, ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪರಂಪರೆ ತಿಳಿಯೋಣ, ಸಂರಕ್ಷಿಸೋಣ, ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸ್ಬೋದು ಅಂತ ಹೇಳ್ತೀನಿ. ಯಾವುದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಅವಾಗಲೇ ಹೇಳಿದೆ, ಪ್ಲಾಸ್ಟಿಕ್ ಅನ್ನ ಸುಟ್ಟರು ತಪ್ಪು ಇಟ್ಟರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅಂದ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ಟು ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ, ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಚಾ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

సోల్మిలు యాన్ డి హర్షేంద్ర కుమార్ ధర్మస్థల ఎస్డిఎం ఎడ్యుకేషన్ సంస్థ ముఖ్య కార్యదర్శి. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯ ಸತ್ಯಾಸತ್ಯತೆ ತಿಳಿದುಕೊಳ್ಳುವ ಬಗ್ಗೆ ಈ ವಿಚಾರವಾಗಿ ಮಾತನಾಡುತ್ತಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ, ಇಲ್ಲಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾ ಎಜೆ ಅವರು.
1: ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ನ್ಯೂಸ್ ಆ್ಯಪ್ಗಳ ಮೂಲಕ, ಇಲ್ಲ ವಾಟ್ಸಪ್ ಸಂದೇಶಗಳ ಮೂಲಕ, ಅಥವಾ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ನಮಗೆ ನೀಡುವ ಸುದ್ದಿ ಅಥವಾ ಮಾಹಿತಿಯ ಸತ್ಯಾಸತ್ಯತೆ, ಅಂದರೆ ಫ್ಯಾಕ್ಟ್ ಚೆಕ್ಕಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಫ್ಯಾಕ್ಟ್ ಚೆಕ್ಕಿಂಗಿಗೆ ಒಂದಷ್ಟು ಟೂಲ್ಸ್ಗಳಿವೆ.

ಘಟನೆ ಹೀಗಿದೆ, ಕಲ್ಪಿಸ್ಕೊಳ್ಳಿ. ಅದು ಯಾವುದೋ ರಾಜಕಾರಣಿ ಅತಿಥಿಯಾಗಿ ಆಗಮಿಸಿದ ಕಾರ್ಯಕ್ರಮ. ಭದ್ರತೆಗೆ ಅಂತ ಪೊಲೀಸರು ಬಂದಿದ್ರು. ಅಲ್ಲಿದ್ದ ಪೊಲೀಸ್ ಅಧಿಕಾರಿಯೊಬ್ಬ ತನ್ನ ಶೂ ಲೇಸ್ ಕಟ್ಟಲು ಬಾಗುತ್ತಾನೆ. ಆ ರಾಜಕಾರಣಿ ಪೊಲೀಸ್ ಅಧಿಕಾರಿಯ ಹತ್ತಿರದಲ್ಲೇ ಇರುತ್ತಾರೆ. ಬಗ್ಗಿ ಶೂ ಕಟ್ಟುತ್ತಿರುವ ಅಧಿಕಾರಿಯನ್ನು ಅವರು ನೋಡ್ತಾ ಇರ್ತಾರೆ. ಇದು ಸಹಜ ಅಲ್ವಾ? ನಮ್ಮ ಹತ್ತಿರದಲ್ಲಿರುವ ಯಾವುದಾದ್ರೂ ವ್ಯಕ್ತಿ ಏನಾದರೂ ಆಕ್ಟಿವಿಟಿ ಮಾಡ್ತಾ ಇದ್ರೆ ನಮ್ಮ ದೃಷ್ಟಿಯು ಆ ಕಡೆಗೆ ಹರಿತದೆ ಅಲ್ವಾ? ಈ ದೃಶ್ಯದ ವಿಡಿಯೋ ರೆಕಾರ್ಡ್ ಆಗಿರುತ್ತದೆ. ಕ್ಲಿಕ್ಗೋಸ್ಕರನೇ ಹುಟ್ಟಿಕೊಂಡ ಯೂಟ್ಯೂಬ್ ಚಾನೆಲ್ ಒಂದು ಅದನ್ನ ಕಾಲು ಹಿಡಿದು ಕ್ಷಮೆಯಾಚಿಸಲು ಆದೇಶಿಸಿದ ರಾಜಕಾರಣಿ ಎಂದು ಹೆಡ್ಲೈನ್ ಕೊಟ್ಟು ಎಲ್ಲೆಂದರಲ್ಲಿ ಅದನ್ನ ಹರಿಬಿಡ್ತು. ಮುಂದಿನ ಪರಿಣಾಮದ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಪರ ವಿರೋಧ, ವಾದ ವಿವಾದ, ತರ್ಕ ವಿತರ್ಕ, ಒಟ್ಟಿನಲ್ಲಿ ಮನಸ್ಸು ಹಾಳಾಯಿತು, ಸಮಯವೂ ಹಾಳಾಯಿತು. ಸತ್ಯಾಸತ್ಯತೆಯನ್ನ ಅರಿಬೇಕು, ಅದನ್ನ ಜನರಿಗೆ ತಿಳಿಸಬೇಕು ಅಂತ ಹೊರಟವರಿಗೆ ಸತ್ಯ ತಿಳಿಸುವುದೇ ಒಂದು ಹರಸಾಹಸ ಆಯಿತು. ಬಹುಶಃ ಈಗ ನಿಮಗೆ ಅರ್ಥ ಆಗಿರ್ಬೇಕಲ್ವಾ, ನಾವ್ಯಾಕೆ ಯಾವುದೋ ಮಾಹಿತಿ ಅಥವಾ ಸುದ್ದಿಯನ್ನ ಸುಲಭವಾಗಿ ನಂಬಾರದು ಅಥವಾ ಅದನ್ನ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಬಾರ್ದು ಅಂತ. ಸುದ್ದಿ ಅಥವಾ ಮಾಹಿತಿಯ ಸತ್ಯಾಸತ್ಯ ತಿಳಿಯಲು ನಮಗೆ ವಿಶೇಷವಾದ ಜ್ಞಾನ ಅಥವಾ ಕೌಶಲ್ಯಗಳು ಬೇಕಾಗಿಲ್ಲ ಅಂತ ನಾನು ಹೇಳ್ತೇನೆ. ಒಂದು ಕಾಮನ್ ಸೆನ್ಸ್ ಇದ್ರೆ ಸಾಕು. ಮೊಬೈಲ್ ಫೋನ್ ಅಥವಾ ಸಾಮಾಜಿಕ ಜಾಲತಾಣಗಳು ಬರುವ ಮೊದಲು ಸುಳ್ಳು ಸುದ್ದಿ ಇರಲಿಲ್ವೇ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತ ಇದ್ವು. ನಮ್ಮ ಸುತ್ತಮುತ್ತಲೇ ಗಾಳಿ ಸುದ್ದಿ ಹಬ್ಬಿಸುವವರಿದ್ರು, ವೈಯಕ್ತಿಕ ಅಥವಾ ಖಾಸಗಿ ಮಾಹಿತಿಗಳನ್ನ ಜನರಿಗೆ ತಲುಪಿಸ್ತಿದ್ದ ಪೀತಪತ್ರಿಕೆಗಳು ಅಂದ್ರೆ ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಇದ್ವು. ಆಗ ನಮ್ಮ ಹಿರಿಯರು ಸತ್ಯ ತಿಳಿದುಕೊಳ್ಳಲು ಏನ್ ಮಾಡ್ತಾ ಇದ್ರು ಅಂತ ಗಮನಿಸಿ. ಮೊತ್ತ ಮೊದಲಿಗೆ ಅವರಲ್ಲಿದ್ದುದು ತಾಳ್ಮೆ. ವಿಚಾರಗಳು ಬಂದಾಗ ಕೂಡಲೇ ಪ್ರತಿಕ್ರಿಯೆ ನೀಡ್ತಾ ಇರಲಿಲ್ಲ. ನಮ್ಮ ಸುತ್ತಮುತ್ತ ಇರುವ ಅನುಭವಸ್ಥರನ್ನ ಅಥವಾ ತಿಳುವಳಿಕೆಯುಳ್ಳ ವ್ಯಕ್ತಿಗಳನ್ನ ಕೇಳ್ತಾ ಇದ್ರು, ಅಥವಾ ಯಾರ ಬಗ್ಗೆ ಮಾತುಗಳು ಹರಿದಾಡುತ್ತಿದ್ದವೋ ಅವರನ್ನ ಅಥವಾ ಅವರನ್ನ ಹತ್ತಿರದಿಂದ ಬಲ್ಲವರನ್ನ ಕೇಳ್ತಾ ಇದ್ರು, ಇಲ್ಲ ಮೌನವಾಗಿದ್ದುಕೊಂಡು ಸತ್ಯ ಹೊರಬರುವವರೆಗೂ ಕಾಯ್ತಾ ಇದ್ರು. ಅಂದ್ರೆ ಅವರ ಜ್ಞಾನ ನೋಡಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಎನ್ನುವುದು ಅವರ ಅಚಲ ನಂಬಿಕೆ. ಇದೇ ತಂತ್ರಗಳನ್ನ ನಾವು ಈ ಕಾಲಮಾನದ ಸುಳ್ಳು ಸುದ್ದಿಗಳ ಹಿಂದಿನ ಮರ್ಮವನ್ನ ತಿಳಿಯೋದಿಕ್ಕೆ ಉಪಯೋಗಿಸಿಕೊಂಡ್ರೆ ಆಯ್ತು. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಎನ್ನುವ ಮಾತಿದೆಯಲ್ವಾ, ಹಾಗೇನೆ ತಂತ್ರಜ್ಞಾನದ ಎಡವಟ್ಟುಗಳನ್ನ ತಂತ್ರಜ್ಞಾನದ ಮೂಲಕವೇ ಪರಿಹರಿಸಿಕೊಂಡ್ರೆ ಆಯ್ತು. ಈಗ ನಮ್ಮ ನೆಲೆಗಟ್ಟಿನಲ್ಲಿ ಸತ್ಯಾಂಶಗಳನ್ನ ತಿಳಿಯುವ ಪ್ರಕ್ರಿಯೆಯನ್ನ ನೋಡೋಣ. ಉದಾಹರಣೆಗೆ, ನಿಮಗೆ ಯಾವುದೋ ಆರೋಗ್ಯಕ್ಕೆ ಸಂಬಂಧಿಸಿದ ಅಥವಾ ಹಣಕಾಸಿಗೆ ಸಂಬಂಧಿಸಿದ ಮಾಹಿತಿ ಬಂದಿದೆ ಅಂತ ತಿಳ್ಕೊಳ್ಳಿ. ನಿಮಗೆ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ, ಸಂಶಯ ಇದೆ. ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿದ್ದುದು ಇಷ್ಟೇ. ಮೊತ್ತ ಮೊದಲಿಗೆ ಸುದ್ದಿಯನ್ನ ಪೂರ್ತಿಯಾಗಿ ಓದ್ಕೊಳ್ಳಿ. ಹೆಡ್ಲೈನ್ ಮತ್ತು ಅದರೊಳಗಿರುವ ಮಾಹಿತಿ ಹೊಂದಿಕೆಯಾಗ್ತಾ ಇದೆಯಾ ಅಥವಾ ವ್ಯತ್ಯಾಸ ಇದೆಯಾ ಇದನ್ನ ಗಮನಿಸಿ. ಕೆಲವೊಮ್ಮೆ ತಾವು ಹಂಚುತ್ತಿರುವ ಲಿಂಕ್ಗಳು ಹೆಚ್ಚು ಜನಕ್ಕೆ ತಲುಪಬೇಕು, ಅದನ್ನ ಹೆಚ್ಚು ಜನ ಓದಬೇಕು ಅನ್ನೋ ದುರಾಲೋಚನೆಯಿಂದ ತಪ್ಪು ತಪ್ಪು ಮಾಹಿತಿ ನೀಡುವವರಿದ್ದಾರೆ. ಇದನ್ನ ನಾವು ಮೊದಲು ತಿಳ್ಕೊಬೇಕು. ಆಮೇಲೆ ಸುದ್ದಿ ಅಥವಾ ಮಾಹಿತಿಯ ಮೂಲ ಯಾವುದು, ಅದನ್ನ ಸರ್ಕಾರ ಹೇಳ್ತಾ ಇದೆಯಾ, ಅಧಿಕಾರಿಗಳು ಹೇಳ್ತಾ ಇದ್ದಾರಾ ಅಥವಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರಾ, ಈ ಪ್ರಶ್ನೆಗಳನ್ನು ಇಟ್ಕೊಂಡು ಮೂಲವನ್ನ ಜಾಲಾಡಿ. ಅಧಿಕೃತ ವೆಬ್ಸೈಟ್ನಲ್ಲಿ ಈ ಮಾಹಿತಿ ಇದೆಯೇ ಅಂತ ಗಮನಿಸಿ. ಸಾಮಾನ್ಯವಾಗಿ ಸರ್ಕಾರ ಅಥವಾ ಇಲಾಖೆಯ ಯೋಜನೆಗಳಾಗಿದ್ದರೆ ಅಥವಾ ಯಾವುದೋ ಹೊಸ ಮಾಹಿತಿಗಳಾಗಿದ್ದರೆ ಅದನ್ನ ಅವರ ವೆಬ್ಸೈಟ್ನಲ್ಲಿ ಹಂಚಿಕೊಳ್ಳಲೇಬೇಕಾಗ್ತದೆ. ಅಲ್ಲಿ ನಿಮಗೆ ನೀವು ತಿಳ್ಕೊಬೇಕಾದ ವಿಚಾರದ ಬಗ್ಗೆ ಪ್ರಸ್ತಾಪ ಇಲ್ಲ ಅಂತಂದ್ರೆ ಅದು ನಿಮ್ಮನ್ನ ದಾರಿ ತಪ್ಪಿಸುವ ಸುದ್ದಿ ಅಂತಲೇ ತಿಳ್ಕೊಬೇಕು. ಇನ್ನು ಯಾವುದಾದರೂ ಹೇಳಿಕೆಯ ಬಗೆಗೆ ನಿಮಗೆ ಸಂಶಯ ಬಂದ್ರೆ ಅದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆಯೇ ಅಥವಾ ಮುಖ್ಯವಾಹಿನಿ ಪತ್ರಿಕೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆಯೇ ಅಂತ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಅದು ತಪ್ಪು ಮಾಹಿತಿ ಅಷ್ಟೇ, ಅದರಲ್ಲಿ ಯಾವುದೇ ಸಂಶಯ ಕೂಡ ಬೇಡ ನಿಮಗೆ. ಈಗ ಒಂದು ಉದಾಹರಣೆ ನೋಡೋಣ. ಎಲ್ಲ ಪದವಿ ವಿದ್ಯಾರ್ಥಿಗಳಿಗೆ 1 ಲಕ್ಷದವರೆಗೂ ಸ್ಕಾಲರ್ಶಿಪ್ ಅಂತ ಒಂದು ಮಾಹಿತಿ ನಿಮಗೆ ಬಂದಿದೆ ಅಂತ ತಿಳ್ಕೊಳ್ಳೋಣ. ನಾನು ಈಗಾಗಲೇ ಹೇಳಿದ ವಿಧಾನಗಳ ಮೂಲಕ ಸತ್ಯವನ್ನ ತಿಳಿದುಕೊಳ್ಳೋದಿಕ್ಕೆ ಪ್ರಯತ್ನಿಸಿ. ಒಂದು ವೇಳೆ ಆಗದೇ ಇದ್ರೆ ನಮ್ಮ ಹಿರಿಯರ ವಿಧಾನ ಇದೆಯಲ್ಲ, ತಿಳಿದವರಲ್ಲಿ ವಿಚಾರಿಸುವುದು ಅಂತ. ಅಂದ್ರೆ ಯಾವುದಾದ್ರೂ ಒಂದು ಪದವಿ ಕಾಲೇಜಿಗೆ ಹೋಗಿ ಅಲ್ಲಿಯ ಕಚೇರಿಯನ್ನ ವಿಚಾರಿಸಿದ್ರೆ ಮುಗೀತು. ಆ ಸ್ಕಾಲರ್ಶಿಪ್ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತದೆ. ಎಲ್ಲಾದ್ರೂ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೋಯ್ತು ಅಂತಾನೆ ತಿಳ್ಕೊಳ್ಳಿ. ಹಾಗಾಗಿ ಈ ಬಗ್ಗೆ ಜಾಗರೂಕರಾಗಿರೋದು ಬಹಳ ಮುಖ್ಯ ಅಂತ. ಇನ್ನು ನಿಮ್ಮನ್ನ ಭಯಬೀಳಿಸುವ ಅಥವಾ ಕೋಪ ತರಿಸುವ ಯಾವುದಾದ್ರೂ ಸುದ್ದಿ ನಿಮ್ಮ ಮೊಬೈಲ್ಗೆ ಬಂತು ಅಂತ ತಿಳ್ಕೊಳ್ಳಿ. ಅದನ್ನ ಕೂಡಲೇ ನಂಬೇಡಿ. ನಿಮ್ಮ ಭಾವನೆಗಳನ್ನ ಕೆರಳಿಸುವ ಯಾವುದೇ ಸುದ್ದಿಗಳಿರಲಿ ಅದರಲ್ಲಿ ಉತ್ಪ್ರೇಕ್ಷೆ ಇದೆ ಅಂತಾನೆ ಅರ್ಥ. ಆದ ಕಾರಣ ಅದಕ್ಕೆ ನಾವು ಕೂಡಲೇ ಪ್ರತಿಕ್ರಿಯೆ ಮಾಡೋದಿಕ್ಕೆ ಹೋಗಬಾರ್ದು. ಅಥವಾ
ನಿಮಗೆ

0: ಅಂತ ಮಾಹಿತಿ ಯಾವುದೋ ಧರ್ಮದ ಬಗ್ಗೆ, ಪಕ್ಷದ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿ ಅಂಶಗಳನ್ನ ಹೊಂದಿದೆ ಅಂತ ಅನಿಸಿದ್ರೆ ಅದು ಮೂಲದಲ್ಲಿ ತೇಜೋವಧೆಗೆ ಸೃಷ್ಟಿಯಾದ ಪೋಸ್ಟ್ ಅಥವಾ ಹೆಚ್ಚು ಜನ ವೀಕ್ಷಿಸಿದ್ರೆ ಹೆಚ್ಚು ದುಡ್ಡು ಬರಬಹುದು ಎನ್ನುವ ಕಾರಣದಿಂದಲೇ ಹುಟ್ಕೊಂಡಂತಹ ವಿಚಾರ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಇದಕ್ಕಿಂತಲೂ ಮಿಗಿಲಾಗಿ ನಿಮಗೆ ಯಾವುದೋ ಜಾಲತಾಣದ ಪೋಸ್ಟ್ ಬಗ್ಗೆ ನಿಮ್ಮಲ್ಲಿ ಸ್ಪಷ್ಟತೆ ಇಲ್ಲ, ಸಂಶಯ ಇದೆ ಅಂತಂದ್ರೆ ಒಮ್ಮೆ ಗೂಗಲ್ನಲ್ಲಿ ನಿಮಗೆ ಬಂದ ವಿಚಾರದ ಸಣ್ಣ ಮಾಹಿತಿಯನ್ನು ಕೊಟ್ಟು ಈಸ್ ಇಟ್ ಟ್ರೂ ಅಂತ ಪ್ರಶ್ನೆ ಮಾಡಿ. ನಿಮ್ಮ ಹಾಗೇನೆ ಈ ಮಾಹಿತಿಯ ಬಗೆಗೆ ಸಂಶಯ ಬಂದವರು ಈಗಾಗಲೇ ಅದರ ಫ್ಯಾಕ್ಟ್ ಚೆಕ್ ಮಾಡಿ ಅದರ ಸತ್ಯಾಸತ್ಯತೆ ಬಗೆಗೆ ಮಾಹಿತಿ ಹಂಚಿಕೊಂಡಿರ್ತಾರೆ. ಫೇಕ್ ನ್ಯೂಸ್ ಎಂಬ ತಲೆಬರಹ ಅಥವಾ ವಾಟರ್ ಮಾರ್ಕ್ನೊಂದಿಗೆ ಆ ಸುದ್ದಿ ಈಗಾಗಲೇ ಪ್ರಕಟ ಆಗಿರ್ತದೆ. ಇಲ್ಲ ಈಗಾಗಲೇ ಸಂಬಂಧಪಟ್ಟ ವ್ಯಕ್ತಿಗಳು, ಇಲಾಖೆ ಅಥವಾ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ನೀಡಿರ್ತದೆ. ಇವೆಲ್ಲ ನಿಮಗೆ ಮಾಹಿತಿ ಅಥವಾ ಸುದ್ದಿಯ ಸತ್ಯಾಸತ್ಯತೆಯನ್ನ ನಿಮ್ಮ ನೆಲೆಗಟ್ಟಿನಲ್ಲಿ ಕಂಡುಕೊಳ್ಳಲು ಇರುವಂತಹ ಮಾರ್ಗ. ಹಾಗಾಗಿ ಯಾವುದೇ ವಿಚಾರ ಆದರೂ ಸರಿ, ನಿಮ್ಮ ಮನಸ್ಸಿಗೆ ತಗೊಂಡು ಅದನ್ನ ಇನ್ನಷ್ಟು ಜನರಿಗೆ ಹಂಚುವಂತಹ ಧಾರಾಳತನ ಬೇಡ. ನಾವು ಹಂಚೋದಾದ್ರೆ ಸಂತೋಷವನ್ನ ಹಂಚಿಕೊಳ್ಳೋಣ, ನಗುವನ್ನ ಹಂಚಿಕೊಳ್ಳೋಣ, ದಾರಿ ತಪ್ಪಿಸುವ, ಭಿನ್ನಾಭಿಪ್ರಾಯ ಮೂಡಿಸುವ, ಗುಂಪು ಘರ್ಷಣೆಗೆ ಪ್ರೇರೇಪಿಸುವ ಅಥವಾ ಯಾರದೋ ಚಾರಿತ್ರ ಹರಣ ಮಾಡುವ ವಿಚಾರಗಳನ್ನ ಅಲ್ಲ. ಆದ ಕಾರಣ ನಾನ್ ಹೇಳೋದಿಷ್ಟೇ, ಚೆಕ್ ಬಿಫೋರ್ ಯು ಕ್ಲಿಕ್, ಆಸ್ಕ್ ಬಿಫೋರ್ ಯು ಆಕ್ಟ್, ಥಿಂಕ್ ಬಿಫೋರ್ ಯು ಶೇರ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
1: ಇದುವರೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯ ಸತ್ಯಾಸತ್ಯತೆ ತಿಳಿದುಕೊಳ್ಳುವ ಬಗ್ಗೆ ಈ ವಿಚಾರವಾಗಿ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ, ಇಲ್ಲಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾ ಗೀತಾ ಎಜೆ ಅವರು.
2: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
4: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
3: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
4: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
3: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
4: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
3: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
4: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
5: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
6: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
7: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
4: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
8: ಬಿಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ.
9: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
10: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
9: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
10: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
9: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
8: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
10: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
11: ಅಣ್ಣ ಎಂಕೋ ಜಿಚ್ಚ ಇರೇಗ
12: ಎಂಕದಾಲ ಬುರ್ಚಿ ಶೇಖರ
11: ದಾನೆ
12: ದಾದನ ಶೇಖರ ಈ ಕೃಷಿಲ ಬುರ್ಚಿ ದಾಲ ಬುರ್ಚಿ ದುಲ್ಲೆ
11: ಇರೇಗ ದಾದಾಂಜಿ ವೆಂಕಪ್ಪಣ್ಣ
12: ಎಂಚಿನ ಅಂದು ಪನ್ಪುನ ಮಾರ ವಾವಾ ನಮೂನದ ಕೃಷಿ ಮಂತನಲ್ಲ ಬುಲೆ ದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾನ್ ಲಾಭ ತೂವರೆಗೆ ತಿಕ್ಕುಚಿ
11: ಸುರು ಸುರುಕು ಕೃಷಿ ಇಟ್ಟೆ ಇರ್ಲೆಕ್ಕ ನೀ ಎನ್ನಲಾನೆ ಬರ
12: ಇವರ ಮಣಿಪ್ಪಂದೆ ಕುಲ್ಲುವನ ನಿನ್ನಂತೂ ನಾ ಕಂಚದಾಲ ತೋಜಿಂಕ್ ಪೂರೆಟ್ಲ ಬುಲೆ ಎಡ್ಡಂಡು
11: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
12: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
11: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
12: ಶೇಖರ ಅವು ಓಲ್ ಮಲ್ಪೇರಿಯ
11: ಅವು ನಮ್ಮ ಉಜಿರೆಡೆ ಉಂಡಿ
1: അന്ത് നിക്ലിന ജാഗത മണ്ണ് പരീക്ഷ മൽപ്പെടുന്നുള്ള അഞ്ചാണ്ട നിക്ലിന പുതറ് ഗ്രാമ സർവേ നമ്പർ അഞ്ചനെ മണ്ണുദ മാതിരി തൊട്ടുകു ഉജിരെ SDM കോളേജ് ദ ക്യാമ്പസ് ഉടുപ്പുന മണ്ണ് പരീക്ഷാ കേന്ദ്ര ഗുബലെ ഫോൺ നമ്പർ 97351 94 0 8 ഫോൺ നമ്പർ കൂടര 97351 94 0 8
13: ಏನ್ ರಮೇಶ್ ಅಣ್ಣ ಗಿಡ ನೆಡ್ತೀರಾ ಏನ್ ಸ್ಪೆಷಲ್
14: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ ಭೂಮಿ ಉಷ್ಣ ಏರ್ತಾ ಇದೆ ಸೆಕೆ ತಡೆಯೋಕ್ಕಾಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು
13: ಓ ನಿಜ ನಿಜ ಕಣಣ್ಣ ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ
15: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ ನಾವು ಉಳಿಯೋಣ ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜೆ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20ರ ಕೇಂದ್ರ ಸರ್ಕಾರದ 4ನೇ ರಾಷ್ಟ್ರೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905ರ ಆಗಸ್ಟ್ 7ರಂದು ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015ರಲ್ಲಿ ಕೇಂದ್ರ ಸರ್ಕಾರ ಆಗಸ್ಟ್ 7ನ್ನು ರಾಷ್ಟ್ರೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026ನೇ ಸಾಲಿನ ರಾಜ್ಯ ಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ, ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ, ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026ರ ರಾಷ್ಟ್ರೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತೆರೆಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲಕಸುವುದನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
5: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047 ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
6: ಕಳೆದ 6 ವರ್ಷಗಳಲ್ಲಿ ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಫಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130 ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
5: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
7: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
8: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
7: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
8: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ ಎಪಿಕೆ ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
7: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ. ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
8: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮೆರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
7: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
8: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
7: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
8: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
7: ವಾ, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
8: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-ಫ್ಯಾಕ್ಟರ್ ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
7: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೆ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
4: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರು ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು

ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ, ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ, ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿ ಎಡ್ ಶಿಕ್ಷಕರಿಗೆ, ಬಿ ಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರ್ತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನ ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು, ಏನು ಕೊಡಲಿಕ್ಕಿಲ್ಲ, ಅದನ್ನ ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನ ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನ ಹಾಡಲಿದ್ದಾರೆ.

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ ಇದು. ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ. ಹುಯ್ಯ

0: ನಾವು ಎಷ್ಟೇ ವಿಕಾಸ ಹೊಂದಿದ್ರು, ಎಷ್ಟೇ ಅಭಿವೃದ್ಧಿ ಹೊಂದಿದ್ರು, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ ನಮಸ್ಕಾರ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಬಿ ಕೆ ಸುಮಿತ್ರಾ ಅವರು ಹಾಡಿದ್ದ ಜನಜನತ ಗೀತೆ, ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನಿರೆ ಅನ್ನುವಂಥ ಗೀತೆಯ ಪ್ರಭಾವಳಿಯ ಬಗ್ಗೆ ನಾನು ಮಾತನಾಡಿದ್ದೆ. ನಮ್ಮ ಧರ್ಮಸ್ಥಳದ ನಿಜವಾದ ವಿಶೇಷತೆ ನ್ಯಾಯ ನೀತಿಯೊಂದಿಗಿನ ಸತ್ಯದ ಅಸ್ತಿತ್ವದೊಂದಿಗೆ ತಳುಕು ಹಾಕಿಕೊಂಡಿದೆ. ಜಗತ್ತಿನಲ್ಲಿ ಉಂಟಾಗುವ ಎಲ್ಲ ಬಗೆಯ ಅಲ್ಲೋಲ ಕಲ್ಲೋಲದ ಸಂದರ್ಭಗಳಿಗೆ ನ್ಯಾಯ ನೀತಿಯ ನಿರಾಕರಣೆಯೇ ಬಹಳ ಮುಖ್ಯ ಕಾರಣ ಅಂತ ಅನಿಸುತ್ತೆ. ಯಾಕೆಂದರೆ ಜಗತ್ತಿನಲ್ಲಿ ಯಾಕೆ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ಅಂದರೆ, ಒಬ್ಬರು ಸುಳ್ಳಿನ ಜೊತೆಗಿರ್ತಾರೆ, ಇನ್ನೊಬ್ಬರು ಸತ್ಯದ ಜೊತೆಗಿರ್ತಾರೆ. ಸುಳ್ಳಿನ ಜೊತೆಗೆ ಇರೋರು ತುಂಬ ಅಬ್ಬರಿಸ್ತಾರೆ, ಸತ್ಯದ ಜೊತೆಗಿರೋರು ಮೌನವಾಗಿರ್ತಾರೆ. ಆ ಸುಳ್ಳು ಮತ್ತು ಸತ್ಯದ ನಡುವಿನ ಸಂಘರ್ಷ ಇದೆಯಲ್ಲ, ಅದು ಮುಂದುವರಿತಾ ಕೊನೆಗೆ ಸತ್ಯಕ್ಕೆ ಜಯ ದಕ್ಕುತ್ತದೆ. ಹಾಗಂತ ಸತ್ಯಕ್ಕೆ ಸೋಲು ಉಂಟಾಗುತ್ತದಾ ಅನ್ನುವಂಥ ಪ್ರಶ್ನೆ ಕೇಳಿದರೆ ಹಾಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಬೇಕಾಗತ್ತೆ. ಯಾಕೆಂತಂದರೆ ಸತ್ಯ ಆ ಕ್ಷಣಕ್ಕೆ ಸೋಲಿನ ಆಘಾತ ಎದುರಿಸಬಹುದಾದರೂ ಕೂಡ ಆ ಸೋಲಿನ ಆಘಾತವನ್ನು ಮೀರಿ ಮತ್ತೆ ಮೈಕೊಡವಿಕೊಂಡು ಎದ್ದು ನಿಂತು ಮೌಲ್ಯಗಳ ಶಕ್ತಿಯನ್ನು ಮನಗಾಣಿಸುವಂಥ ಒಂದು ದೈತ್ಯ ಪ್ರಭೆಯಾಗಿ ನಿಲ್ತದೆ. ಸತ್ಯಕ್ಕೆ ಆ ಥರದ ಒಂದು ಗುಣಧರ್ಮ ಇರ್ತದೆ ಅನ್ನುವಂಥದ್ದು. ನಾನು ಯಾಕೆ ಇಷ್ಟು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತಿಗೂ ಕೂಡ ಬಿ ಕೆ ಸುಮಿತ್ರ ಹಾಡಿದಂಥ ನ್ಯಾಯ ನೀತಿಯನ್ನು ಧರ್ಮಸ್ಥಳಕ್ಕೆ ಅನ್ವಯ ಮಾಡಿ ಶ್ರೀ ಮಂಜುನಾಥ ದೇವರನ್ನು ಸತ್ಯದ ಪ್ರತೀಕವಾಗಿ ಬಿಂಬಿಸಿ ಜನಮಾನಸದಲ್ಲಿ ಒಂದು ಜನಪ್ರಿಯ ಅಲೆಯನ್ನು ಮೂಡಿಸಿದಂಥ ಗೀತೆ ಅದು. ಇವತ್ತಿಗೂ ಕೂಡ ಅದು ಯಾಕೆ ಪ್ರಸ್ತುತ ಆಗುತ್ತಂತಂದರೆ, ಆ ಗೀತೆಯ ಒಳಗೆ ಇರುವಂಥ ನ್ಯಾಯ ನೀತಿ ಮತ್ತು ಸತ್ಯ ಇವು ಮೂರು ಸಂಯೋಜಿತಗೊಂಡು ಧ್ವನಿಸುವಂಥ ಒಂದು ಮಹತ್ವದ ಅರ್ಥ.

ಆ ಅರ್ಥ ನಮ್ಗೇನು ಕನ್ವೇ ಮಾಡ್ತಾ ಇದೆ ಅಂತಂದ್ರೆ, ನಾವು ಪ್ರತಿದಿನ ಪ್ರತಿ ಕ್ಷಣ ಸತ್ಯದ ಜೊತೆಗೆ ಇರಬೇಕು ಅಂತ, ನ್ಯಾಯ ನೀತಿಯ ಮನೋಧರ್ಮವನ್ನೇ ನಮ್ಮ ಜೀವಧ್ವನಿಗಳನ್ನಾಗಿಸಿಕೊಂಡು ಬದುಕಬೇಕು ಅನ್ನೋದನ್ನ ಆ ಗೀತೆ ನಮಗೆ ಮನವರಿಕೆ ಮಾಡಿಕೊಡ್ತದೆ. ಹಾಗಾಗಿನೇ ಸುಮಿತ್ರ ಹಾಡಿದ ಆ ಪದ್ಯ ಒಂದು ನಿರ್ದಿಷ್ಟ ಕಾಲದಲ್ಲಿ ಬಂದು ಕ್ಯಾಸೆಟ್ ಪ್ರಪಂಚದ ಮುಖಾಂತರ, ಕ್ಯಾಸೆಟ್ ಲೋಕದ ಮುಖಾಂತರ ಜನಜನಿತ ಆಗಿದ್ದರೂ ಕೂಡ ಹೊಸ ಕಾಲದ ಪೀಳಿಗೆಯೊಳಗೂ ಕೂಡ ಸತ್ಯದ ಅಸ್ಮಿತೆಯನ್ನು ಮೇಳೈಸುವಂಥ ಒಂದು ವಿಶೇಷವಾದ ಗುಣವನ್ನು ಅದು ಹೊಂದಿದೆ ಅಂತ ಅನಿಸುತ್ತೆ. ಈ ದೃಷ್ಟಿಯಿಂದ ಸತ್ಯಕ್ಕೆ ಎದುರಾಗುವ ಸೋಲು ಅದು ಶಾಶ್ವತವಾದದ್ದಲ್ಲ, ಅದು ತುಂಬ ತಾತ್ಕಾಲಿಕವಾದದ್ದು. ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಸತ್ಯದ ಪ್ರತೀಕವಾಗಿ ಇರೋದನ್ನು ಒಂದು ಗೀತೆಯ ಮುಖಾಂತರ ನಾವು ಮತ್ತೆ ಮತ್ತೆ ಪುನರ್ಮನನ ಮಾಡಿಕೊಳ್ಳಬಹುದು, ಹಾಗೆ ಮಾಡಿಕೊಳ್ತಾನೆ ನನ್ನನ್ನು ನಾನು ರಿಜೋನೇಟ್ ಮಾಡಿಕೊಳ್ಳಬಹುದು ಅನ್ನುವಂಥ ಒಂದು ಸ್ವಯಂ ಸಂವಿಧಾನವನ್ನು ರೂಪಿಸುವ ಶಕ್ತಿ ಸುಮಿತ್ರ ಹಾಡಿದ್ದ ಭಕ್ತಿಗೀತೆಗೆ ಇತ್ತು ಅಂತ.

ಅಂದ್ರೆ ಇಡೀ ಪದ್ಯದ ಒಂದೇನು ಆಕೃತಿ ಇದೆಯಲ್ಲ ಅದು ನಮಗೆ ಇಷ್ಟ ಆಗೋದು ಈ ನ್ಯಾಯ ನೀತಿ ಮತ್ತು ಸತ್ಯದ ಪರಿಕಲ್ಪನೆಗಳ ಅಲೈನ್ಮೆಂಟ್ನ ಕಾರಣಕ್ಕಾಗಿ. ಅಂದರೆ ಆತ್ಮಸಾಕ್ಷಿಯನ್ನು ಜಾಗೃತಗೊಳಿಸೋದಕ್ಕೆ ಆ ಗೀತೆ ನಮಗೆ ನೆರವಾಗ್ತದೆ. ಅಲ್ಲಿ ಇಡೀ ಪದ್ಯದಲ್ಲಿ ಬರುವಂಥ ಎಲ್ಲ ಪದಗಳಿದಾವಲ್ಲ ಅವುಗಳು ಏಕಕಾಲದಲ್ಲಿ ಭಕ್ತಿಭಾವವನ್ನು ಮೂಡಿಸ್ತವೆ, ಏಕಕಾಲದಲ್ಲಿ ಶ್ರೀ ಮಂಜುನಾಥನ ಮಹಾ ಮಹಿಮೆಯನ್ನು ಕೂಡ ಹೊಗಳುತ್ತವೆ. ಬಟ್ ಆ ಗೀತೆ ಕೇಳುವಿಕೆಯ ಪ್ರಾಸೆಸ್ ಪೂರ್ಣಗೊಳ್ಳುವ ಹೊತ್ತಿಗೆ ನನ್ನೊಳಗೊಬ್ಬ ಎಚ್ಚರದ ವ್ಯಕ್ತಿ ಜಾಗೃತಗೊಳ್ತಾನೆ. ಅದು ಒಂದು ಗೀತೆಯ ಗೆಲುವು ಅಂತ ನಾನು ಅದನ್ನು ಗುರುತಿಸ್ತೀನಿ. ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವ ಅಂತ ಶುರುವಾಗಿ ಧರ್ಮ ಪಾಲನೆಯೇ ಮುಖ್ಯ ಅನ್ನುವ ಒಂದು ಕನ್ವಿನ್ಸಿಂಗ್ ಟೋನ್ನ ಜೊತೆಗಿನ ಮಾಧುರ್ಯ ದಾಟಿಕೊಂಡು ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ನನಗೆ ಮಹತ್ವದ್ದು ದಾಟಿಕೊಳ್ಳುತ್ತದಲ್ಲ ಅದು ಒಂದು ಗೀತೆಯ ಯಶಸ್ಸು ಅಂತ ನಾನು ಕರಿತೀನಿ. ಹಾಗಾಗಿ ಆ ಗೀತೆ ಏಕಕಾಲದಲ್ಲಿ ನನಗೆ ಧರ್ಮ ಪಾಲನೆಯ ಪ್ರಜ್ಞೆಯನ್ನು ಮೂಡಿಸುತ್ತೆ, ನೇಮದಿಂದ ನಡೆಯುವ ಒಂದು ಕಾನ್ಷಿಯಸ್ನೆಸ್ಸನ್ನು ನನ್ನೊಳಗೆ ಬಿತ್ತುತ್ತದೆ. ಆ ಕಾರಣಕ್ಕಾಗಿಯೇ ನನ್ನೊಳಗೆ ಆತ್ಮಸಾಕ್ಷಿ ಜಾಗೃತ ಆಗುತ್ತದೆ. ಮತ್ತು ಇಲ್ಲಿ ಅಣ್ಣಪ್ಪ ಸ್ವಾಮಿಯನ್ನು ಒಂದು ಗುರುತ್ವದ ಎತ್ತರಕ್ಕೆ ತಲುಪಿಸುವ ಒಂದು ಇಂಟರ್ಪ್ರಿಟೇಷನ್ ಇದೆ ಈ ಗೀತೆಯಲ್ಲಿ. ಅಣ್ಣಪ್ಪನ ರಕ್ಷಣೆ ಇದ್ದರೆ ನಾನು ಎಲ್ಲವನ್ನು ಗೆಲ್ಲುವ ಶಕ್ತಿ ದಕ್ಕಿಸಿಕೊಳ್ಳುತ್ತೇನೆ ಅನ್ನುವ ಆತ್ಮವಿಶ್ವಾಸ ಈ ಗೀತೆಯಲ್ಲಿ ಮೂಡುತ್ತೆ. ಆಮೇಲೆ ಯಾವಾಗ ಅಣ್ಣಪ್ಪ ಸ್ವಾಮಿಯ ಶಕ್ತಿ ಮತ್ತು ಶ್ರೀ ಮಂಜುನಾಥನ ಸತ್ಯತ್ವದ ಜೊತೆಗಿನ ನನ್ನ ಅಲೈನ್ಮೆಂಟು ಜೊತೆಯಾಗ್ತದೋ ಆಗ ನ್ಯಾಯಮಾರ್ಗದಲ್ಲಿ ನಡೆಯುವ ಪ್ರಜ್ಞೆ ತಾನಾಗಿನೇ ನನ್ನೊಳಗೆ ಮೇಳೈಸ್ತದೆ ಅನ್ನುವಂಥ ಆಲೋಚನಾ ಕ್ರಮವನ್ನು ಈ ಗೀತೆ ದಾಟಿಸುತ್ತದೆ. ಹಾಗಾಗಿನೇ ನನಗೆ ನಮ್ಮ ಬಾಲ್ಯದಲ್ಲಿ ಮತ್ತು ಯೌವನದ ಸಂದರ್ಭದಲ್ಲಿ ನಮಗರಿವಿಲ್ಲದ ಹಾಗೆ ಈ ಪದ್ಯ ನಮ್ಮೊಳಗೊಂದು ಸ್ವಯಂ ಸಂವಿಧಾನವನ್ನು ರೂಪಿಸಿಕೊಳ್ಳುವ ಒತ್ತಡವನ್ನು ಸೃಷ್ಟಿ ಮಾಡಿತ್ತು. ಆ ಮೂಲಕವೇ ನಾವು ವ್ಯಕ್ತಿತ್ವದ ಬೆಳವಣಿಗೆಯ ಹಾದಿಯನ್ನು ನಿಚ್ಚಳಗೊಳಿಸಬೇಕು ಅನ್ನುವಂಥ ಒಂದು ವಿವೇಕವನ್ನು ನಮ್ಮೊಳಗೆ ತಂದುಕೊಳ್ಳೋದಕ್ಕೆ ನೆರವಾಗಿತ್ತು. ಈ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ಒಂದು ಪ್ರಾರ್ಥನೆ ಬರುತ್ತೆ. ಅದೇನು ಅಂದರೆ, ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ವಾಸ ಮಾಡು.

ಈಗ ನೋಡಿ ನಮ್ಮ 12ನೇ ಶತಮಾನದ ವಚನಕಾರರು ಏನು ಹೇಳಿದ್ದಾರೆ ಅಂತಂದರೆ, ದೇಹವೇ ದೇಗುಲ ಶಿರ ಹೊನ್ನ ಕಳಸ ಅನ್ನುವ ಮೆಟಾಫರ್ಗಳನ್ನು ಬಳಸಿ ದೇಹ ಮತ್ತು ಮನಸ್ಸಿನ ಅಲೈನ್ಮೆಂಟು ಒಂದು ವಿವೇಕದ ತತ್ವವನ್ನು ಹೊಳಿಸುವ ಹಾಗೆ ಇರಬೇಕು ಅಂತ ವಚನಕಾರರು ಮನವರಿಕೆ ಮಾಡಿಕೊಟ್ಟಿದ್ರಲ್ಲ. ಇಲ್ಲಿ ಈ ಗೀತೆಯಲ್ಲಿ ಈ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ವಾಸ ಮಾಡುವಂಥ ಶ್ರೀ ಮಂಜುನಾಥನನ್ನು ಪ್ರಾರ್ಥಿಸಿಕೊಳ್ಳುವಂಥ ಒಂದು ಪೊಯಿಟಿಕ್ ಇಂಟರ್ಪ್ರಿಟೇಷನ್ ಏನನ್ನು ಹೇಳುತ್ತದೆ ಅಂತಂದರೆ, ನನ್ನ ದೇಹವನ್ನು ದೇಗುಲವಾಗಿಸಿಕೊಳ್ಳುವ ಒಂದು ಅವಕಾಶವನ್ನು ನಾನು ಸೃಷ್ಟಿ ಮಾಡಿಕೊಳ್ಳಬೇಕು. ಹಾಗೆ ಅವಕಾಶ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ನಾನು ಶ್ರೀ ಮಂಜುನಾಥನ ಮುಂದೆ ನಿಂತ್ಕೊಂಡು ನಾನು ಶರಣಾಗತಿ ಆಗ್ತೀನಿ. ಹಾಗೆ ಶರಣಾಗತ ಆಗ್ತಾ ಆಗ್ತಾ ಪ್ರಾರ್ಥನೆ ಮಾಡಿಕೊಳ್ತೀನಿ, ನೀನು ನನ್ನ ಮನದಲ್ಲಿ ನೆಲೆಸು. ಹಾಗೆ ನೋಡಿ, ದೇವರು ನಮ್ಮೊಳಗೆ ಮೇಳೈಸಬೇಕು ಅಂತ ಪ್ರಾರ್ಥನೆ ಮಾಡೋ ಕಾಲಕ್ಕೆ ನನಗೆ ಒಂದು ನೈತಿಕವಾಗಿರುವಂಥ ಯೋಗ್ಯತೆ ಕೂಡ ಇರಬೇಕು ಅನ್ನುವಂಥ ಪರಿಕಲ್ಪನೆ ಈ ಬಿ ಕೆ ಸುಮಿತ್ರ ಅವರ ಹಾಡಿದ ಪದ್ಯದಲ್ಲಿ ಬರುತ್ತೆ. ಅಂದರೆ ಶ್ರೀ ಮಂಜುನಾಥನನ್ನು ನನ್ನ ಮನದ ಒಳಗೆ ವಾಸ ಮಾಡು ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ನಾನು ನೈತಿಕವಾಗಿ ಸರಿ ಇರಬೇಕು. ಆವಾಗ ಮಾತ್ರ ನನ್ನ ಮನಸ್ಸು ಗುಡಿಯ ಒಂದು ಸ್ಥಾನಮಾನವನ್ನು ಪಡೀತದೆ. ಹಾಗಾಗಿ ನನಗೆ ಆ ಸಾಲುಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ನೀನು ವಾಸ ಮಾಡು ಅಂತ. ಅಂದರೆ ಅವರು ನನ್ನ ಮನಸ್ಸಿನಲ್ಲಿ ವಾಸ ಮಾಡಬೇಕು ಅಂತಂದರೆ ನಾನು ನೈತಿಕವಾಗಿ ಸರಿ ಇರಬೇಕು, ಸತ್ಯದ ಜೊತೆಗೆ ಗುರಿಸಿಕೊಳ್ಳಬೇಕು, ನ್ಯಾಯದ ಜೊತೆಗಿರಬೇಕು, ನೀತಿಯ ಜೊತೆಗಿರಬೇಕು. ಹಾಗಾದಾಗ ಮಾತ್ರ ನನ್ನ ಮನಸ್ಸು ಒಂದು ಗುಡಿಯ ಸ್ವರೂಪವನ್ನು ಅಥವಾ ದೇವಾಲಯದ ಸ್ವರೂಪವನ್ನು ಪಡೆದುಕೊಳ್ತದೆ. ಆವಾಗ ಮಾತ್ರ ನಾನು ಶ್ರೀ ಮಂಜುನಾಥನನ್ನು ನನ್ನಲ್ಲಿ ನೆಲೆಸು ಅಂತ ಪ್ರಾರ್ಥನೆ ಮಾಡುವ ಯೋಗ್ಯತೆ ನನ್ನೊಳಗೆ ಬರ್ತದೆ, ಒಂದು ನೈತಿಕತೆ ಬರ್ತದೆ ಅನ್ನುವಂಥ ಒಂದು ಭಾವವನ್ನು ಕಾಣಿಸುವಂಥ, ಆ ಭಾವವನ್ನು ಜನಮಾನಸದೊಳಗೆ ದಾಟಿಸುವಂಥ ಪದ್ಯವಾಗಿ ನನಗೆ ಬಿ ಕೆ ಸುಮಿತ್ರ ಹಾಡಿದ ಹಾಡು ಮುಖ್ಯ ಅಂತ ಅನಿಸುತ್ತೆ. ಹಾಗಾಗಿ ಅದು ಎವರ್ಗ್ರೀನ್ ಅಂತ ಕರಿಬೋದು. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನಿರೆ ಅನ್ನುವಂಥ ಪದ್ಯ ಇವತ್ತಿಗೂ ಕೂಡ ಅದು ಮುಖ್ಯ ಅಂತ ಅನಿಸುತ್ತೆ. ಸುಳ್ಳುಗಳು ವಿಜೃಂಭಿಸುವ ಕಾಲಕ್ಕೆ ಸತ್ಯದ ವಿಶೇಷತೆಯನ್ನು ಮನಗಾಣಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಈ ಪದ್ಯವನ್ನು ಮತ್ತೆ ರಿವಿಸಿಟ್ ಮಾಡಬೇಕು ಅಂತ ಅನಿಸುತ್ತೆ.

ಬದುಕಿನಲ್ಲಿ ಆಗುವ ಎಲ್ಲ ಬಗೆಯ ಸಂಕಟಗಳನ್ನು ಹಾದು ಹೋಗುವ ಶಕ್ತಿ ಶ್ರೀಕ್ಷೇತ್ರ ಧರ್ಮಸ್ಥಳದೆಡೆಗಿನ ಭಕ್ತಿಯ ಮೂಲಕ ಜನರಿಗೆ ದಾಟಿಕೊಂಡಿದೆ. ಇಲ್ಲಿ ನಿಂತು ಪ್ರಾರ್ಥಿಸುವವರನ್ನು ನಾವು ಸೂಕ್ಷ್ಮವಾಗಿ ಒಮ್ಮೆ ಗಮನಿಸಬೇಕು. ಅಲ್ಲಿ ಶರಣಾಗತ ಭಾವವೇ ಹೆಚ್ಚು ಇರೋದು ಕಂಡುಬರುತ್ತೆ. ನಿನ್ನ ಸನ್ನಿಧಿಗೆ ಬಂದಿರುವೆ, ನೀನೇ ನೋಡ್ಕೊ ಎನ್ನುವ ಆಪ್ತವಾಗಿರುವಂಥ ಪ್ರಾರ್ಥನೆ ಇಲ್ಲಿ ಸಲ್ಲಿಸಲಾಗತ್ತೆ. ಯಾರೋ ಅವರನ್ನು ತೊಂದರೆಗೆ ಈಡು ಮಾಡಿದ್ದಾರೆ, ನೀನೊಮ್ಮೆ ಕೃಪಾ ಕಟಾಕ್ಷ ತೋರಿ ಅವರ ತೊಂದರೆಯನ್ನು ಪಾರು ಮಾಡು ಎಂಬ ಬೇಡಿಕೆಯೊಂದಿಗೆ ಅವರು ಗದ್ಗದಿತ ಆಗ್ತಾ ಇರ್ತಾರೆ. ಅಂದರೆ ಇಲ್ಲಿಯ ಸನ್ನಿಧಿಯ ಮುಂದೆ ನಿಂತು ಮಾತನಾಡುವ ಕಾಲಕ್ಕೆ, ಅವರ ಪ್ರಾರ್ಥನೆ ಸಲ್ಲಿಸುವ ಕಾಲಕ್ಕೆ ಆ ಭಾವ ನಮ್ಮ ಕಣ್ಣಿಗೆ ಕಾಣುತ್ತೆ. ಕೆಲವರು ಕಣ್ಣೀರಿನೊಂದಿಗೆ ಪ್ರಸ್ತಾಪಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಿರಾಳ ಆಗೋದನ್ನು ನಾವು ನೋಡ್ತೀವಿ. ಇಲ್ಲಿ ಮಾತ್ರ ಯಾಕೆ ಹೀಗೆ ಅಂದರೆ, ಶ್ರೀ ಅಣ್ಣಪ್ಪ ಸ್ವಾಮಿಯ ನ್ಯಾಯದ ಪ್ರಭೆ ಮತ್ತು ಶ್ರೀ ಮಂಜುನಾಥೇಶ್ವರ ಸನ್ನಿಧಿಯ ಸತ್ಯ ಸಾಕ್ಷಾತ್ಕಾರದ ನೀತಿ ತತ್ವ ಇವೆರಡೂ ಸಂಯೋಜಿತಗೊಂಡಿರೋದ್ರಿಂದಲೇ ಈ ಬಗೆಯ ಭಕ್ತಿಭಾವದ ಮನ್ನಣೆಯನ್ನು ನಾವು ಕಾಣ್ತಾ ಇದ್ದೀವಿ ಅಂತ ನಾವು ಇಂಟರ್ಪ್ರಿಟ್ ಮಾಡಬಹುದು. ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಶ್ರೀ ಮಂಜುನಾಥ ಅಂತ ಹೇಳಿದ ತಕ್ಷಣವೇ ಕನ್ನಡದಲ್ಲಿ ಒಂದು ವಾಕ್ಯದ ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅದು ಏನಂದರೆ, ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂಥದ್ದು. ತಪ್ಪು ಮಾಡುವ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರುವ ಬಹಳ ಮಹತ್ವದ ವಾಕ್ಯವಾಗಿ ನನಗಿದು ಕಾಣಿಸುತ್ತೆ. ಯಾಕೆಂತಂದರೆ, ಯಾರೋ ಒಬ್ರು ಇದ್ದಾರೆ, ಅವರು ವಿಚಿತ್ರ ವರ್ತನೆಗಳ ಜೊತೆಗಿದ್ದಾರೆ, ಇನ್ನೊಬ್ಬರನ್ನ ತೊಂದರೆ ಕೊಡುವ ರೀತಿಯಲ್ಲಿ ಅವರ ವ್ಯಕ್ತಿತ್ವ ರೂಪುಗೊಂಡಿದೆ. ಅವರ ಇರುವಿಕೆಯ ಕಾರಣಕ್ಕಾಗಿ ಮನೆಯಲ್ಲಿ ಸಮಸ್ಯೆ ಆಗಿದೆ, ಅಥವಾ ಅವರು ವರ್ಕ್ ಮಾಡೋ ಪ್ಲೇಸಲ್ಲಿ ಸಮಸ್ಯೆ ಆಗಿದೆ, ಅಥವಾ ಇನ್ನೊಂದು ಕಡೆಗೆ ಆ ವ್ಯಕ್ತಿತ್ವಗಳ ಕಾರಣಕ್ಕಾಗಿಯೇ ಇವರ ಬದುಕೇ ದುರ್ಭರ ಆಗಿದೆ. ಅಂಥ ಸಂದರ್ಭದಲ್ಲಿ ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂಥ ಒಂದು ಪರಿಕಲ್ಪನೆಗೆ ಜನಪದರು ತುಂಬ ವಿಶೇಷ ಆದ್ಯತೆಯನ್ನು ನೀಡಿದ್ದಾರೆ ಅಂತ. ಅಂದರೆ ನೀನು ಸರಿಯ ನಾನು ಸರಿಯ ಅಂತ ಹೇಳುವ ಕಾಲಕ್ಕೆ ಅವರ ಮೇಲೆ ಆಣೆ ಮಾಡಿ ಹೇಳಿಬಿಡು, ನಾನು ಒಪ್ಕೊಂಡ್ಬಿಡ್ತೀನಿ ಅನ್ನುವಂಥ ಒಂದು ಅಪ್ಪಟ ಜನಸಾಮಾನ್ಯ ನುಡಿಗಟ್ಟು ಹೀಗೆ ಕ್ರಿಯೇಟ್ ಆಗಿರೋದು ಶ್ರೀಕ್ಷೇತ್ರ ಧರ್ಮಸ್ಥಳದ ಪ್ರಭಾವಳಿ ಎಂಥದ್ದು ಅನ್ನೋದನ್ನು ಇದು ಕಾಣಿಸುತ್ತೆ. ನಾವು ಯೂಸ್ವಲಿ ನಮ್ಮ ಬದುಕಿನಲ್ಲಿ ಅಮ್ಮನ ಮೇಲಾಣೆ, ಅಪ್ಪನ ಮೇಲಾಣೆ, ಅಥವಾ ನಮಗೆ ತುಂಬ ನಾವು ಯಾರಿಗೆ ಗೌರವ ಕೊಡ್ತೀವಲ್ಲ ಅವರ ಮೇಲೆ ಆಣೆ ಇಟ್ಟು ಹೇಳಿಬಿಡು ನೀನು ಅಂತ ಬಹಳ ಸಲ ಒಂದು ನಿರ್ಣಾಯಕ ಸಂದರ್ಭದಲ್ಲಿ ಆ ಮಾತನ್ನು ಆಡಿಬಿಡ್ತೀವಿ. ಯಾಕೆ ಹಾಗೆ ಹೇಳ್ತೀವಿ ಅಂತಂದರೆ, ವಿ ನೀಡ್ ಟು ಪ್ರೂವ್ ಕರೆಕ್ಟೆಡ್ ಐಡೆಂಟಿಟಿ, ಕರೆಕ್ಟ್ನೆಸ್ ಅಂದರೆ ಗುಡ್ನೆಸ್, ಯಾವುದು ಸರಿ ಯಾವುದು ತಪ್ಪು ಅನ್ನುವ ನಿರ್ಣಯವನ್ನು ಮಾಡುವ ಕಾಲಕ್ಕೆ ಆ ಥರದ ಇಂಟರ್ಪ್ರಿಟೇಷನ್ಗಳ ಮುಖಾಂತರ ನಾವು ನಿರಾಳ ಆಗ್ತೀವಿ. ನೀನು ಹೇಳಿಬಿಡು ನೋಡೋಣ, ಅವ್ರ ಮೇಲೆ ಆಣೆ ಮಾಡಿ ಹೇಳಿಬಿಡು ನೋಡೋಣ ಅನ್ನುವಂಥ ಒಂದು ಆಲೋಚನೆ ಕ್ರಮವನ್ನು ದಾಟಿಸಿ ನಾವು ನಿರಾಳ ಆಗ್ತೀವಲ್ಲ, ಆ ನಿರಾಳತೆಯ ಬಹಳ ಮಹತ್ವದ ದೈವಿಕ ಸಂಪನ್ಮೂಲವಾಗಿ ನನಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ನೆಲೆ ಮುಖ್ಯ ಅಂತ.

ಹಾಗಾಗಿ ಕೌಟುಂಬಿಕ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ ಮತ್ತು ಜಗತ್ತನ್ನ ಉದ್ಧರಿಸುವ ಕಾಂಟೆಕ್ಸ್ಟ್ ಅಲ್ಲಿ ಶ್ರೀ ಮಂಜುನಾಥನ ಮೇಲಾಣೆ ಅನ್ನುವಂತಹ ವಾಕ್ಯ ಬದುಕಿನ ಧ್ಯೇಯ ವಾಕ್ಯವಾಗಿ ಮತ್ತು ದಾರಿ ತೋರುವ ಒಂದು ಬೆಳಕಿನ ಮಾರ್ಗವಾಗಿ ನನಗೆ ಅದು ಕಾಣಿಸ್ತದೆ. ಹಾಗಾಗಿ ಜನ ಆಣೆ ಪ್ರಮಾಣದ ಪರಿಕಲ್ಪನೆಯನ್ನು ಇಟ್ಟು ನಿರಾಳವಾಗುವಂಥ ದಾರಿಯನ್ನು ಹುಡುಕೊಳ್ತಾರೆ. ಈ ದೃಷ್ಟಿಯಿಂದ ಧರ್ಮಸ್ಥಳಕ್ಕೆ ಒಂದು ವಿಶೇಷ ಮಾನ್ಯತೆ ಇದೆ. ಆಮೇಲೆ ಈ ಮಾತು ಅಂದ ತಕ್ಷಣವೇ ಅದು ವಚನ ಕೊಡುವಿಕೆ, ಅಂದರೆ ಒಂದು ಸಲ ಮಾತು ಕೊಟ್ಟ ತಕ್ಷಣವೇ ಅದು ಈಡೇರಬೇಕು, ಅದು ನೀವು ಅದರಿಂದ ನುಣಿಸ್ಕೊಳ್ಬಾರ್ದು ಅನ್ನುವಂಥದ್ದು ಒಂದು ಕಾನ್ಷಿಯಸ್ನೆಸ್ಸು. ನಮ್ಮ ಪರಂಪರೆಯ ಧಾರ್ಮಿಕ ಕೇಂದ್ರಗಳು ಆ ಕಾನ್ಷಿಯಸ್ನೆಸ್ಸನ್ನು ತಲತಲಾಂತರದಿಂದ ದಾಟಿಸ್ತಾನೆ ಬಂದಿದ್ದಾವೆ. ನಮ್ಮಲ್ಲಿ ವಚನ ಪರಂಪರೆ ಆ ಕೆಲಸ ತುಂಬ ಶ್ರದ್ಧೆಯಿಂದ ಮಾಡಿದೆ, ಬೇರೆ ರೀತಿಯಲ್ಲಿ ಮಾಡಿದೆ. ಧಾರ್ಮಿಕ ಕೇಂದ್ರಗಳು ಕೂಡ ಮಾತು ನೀಡುವ ಅಥವಾ ಒಂದು ಸಲ ಮಾತು ನೀಡಿದ ತಕ್ಷಣವೇ ನಾನು ಅದರಿಂದ ವಿಮುಖ ಆಗದೇನೆ ಅದರ ಹಾಗೇನೆ ನಡೆದುಕೊಳ್ಳಬೇಕು, ನಡೆ ನುಡಿ ಒಂದಾಗಿಸಿಕೊಂಡು ಆ ಮಾತನ್ನು ನಡೆಸಿಕೊಡುವಂಥ ಒಂದು ಕಾನ್ಷಿಯಸ್ನೆಸ್ನ ಜೊತೆಗೆ ನಾನು ಇರಬೇಕು ಅನ್ನುವಂಥ ಒಂದು ಎಚ್ಚರವನ್ನು ಕೂಡ ಧಾರ್ಮಿಕ ಕೇಂದ್ರಗಳು ದಾಟಿಸಿದ್ದಾವೆ. ಪೂಜೆ ಪುನಸ್ಕಾರ ಶ್ರದ್ಧೆ ಭಕ್ತಿ ಇವೆಲ್ಲವುಗಳು ಏನು ಮಾಡ್ತವೆ ಅಂತಂದರೆ ಕೊನೆಗೆ ನಮ್ಮ ಆತ್ಮಸಾಕ್ಷಿಯನ್ನೇ ಜಾಗೃತಿಗೊಳಿಸ್ತಾ ಇರ್ತವೆ. ನಾವು ಸರಿಯಾದದ್ರ ಬಗ್ಗೆನೇ ಯೋಚಿಸಬೇಕು, ಸರಿಯಾದದ್ರ ಜೊತೆಗೇನೆ ಗುರುತಿಸ್ಕೊಳ್ಬೇಕು, ಕೆಟ್ಟದ್ದರಿಂದ ದೂರವಿರಬೇಕು. ಇವೆಲ್ಲ ಮೌಲಿಕ ಚಿಂತನೆಗಳನ್ನು ಕನ್ನಡದ ಭಕ್ತಿಗೀತೆಗಳು, ಅದರಲ್ಲೂ ಮುಖ್ಯವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಭಕ್ತಿಗೀತೆಗಳು ಬಹಳ ಆಪ್ತವಾಗಿ ಜನಮಾನಸದ ಮುಖಾಂತರ ದಾಟಿಸಿದ್ದಾವೆ. ಈ ಪ್ರಜ್ಞೆ ಜನಮಾನಸದಲ್ಲಿ ಮತ್ತೆ ಮತ್ತೆ ಸ್ಥಾಯಿಯಾಗಿ ಉಳಿದುಕೊಳ್ಳೋದಕ್ಕೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಪ್ರಭಾವ ಕೂಡ ಕಾರಣ ಅಂತ ನಾನು ಗುರುತಿಸ್ತೀನಿ. ನಾನು ಇಲ್ಲಿ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋದಂದರೆ ಭಕ್ತಿ ಭಾವ ಪೂಜೆ ಪುನಸ್ಕಾರ ನಮ್ಮೊಳಗೆ ಅರಿವಿಲ್ಲದೆ ಅದು ಗೊತ್ತಾಗದ ಹಾಗೆ ನಮ್ಮೊಳಗೆ ಒಂದು ವಿವೇಕದ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತವೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಾವು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆಯನ್ನು ನೆನಪಿಸ್ಕೊಳ್ಬೋದು, ಎದ್ದೇಳು ಮಂಜುನಾಥ ಅಂತ ಗೀತೆ. ಯಾಕಂದರೆ 80ರ ದಶಕದ ಕೊನೆಯ ಮತ್ತು 90ರ ದಶಕದ ಆರಂಭದಿಂದಲೂ ಕೊನೆಯವರೆಗೂ ಕೂಡ ಒಂದು ಪೀಳಿಗೆಯನ್ನು ಪ್ರಭಾವಿಸಿದ ಮೌಲಿಕ ಗೀತೆಯಾಗಿ ನನಗೆ ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಎದ್ದೇಳು ಮಂಜುನಾಥ ಗೀತೆ ಮುಖ್ಯ ಅಂತ ಅನಿಸುತ್ತೆ.

ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು, ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು, ಅಣ್ಣಪ್ಪ ಸ್ವಾಮಿಯು ನಿನ್ನ ಆಜ್ಞೆಗೆ ನಿಂತಿಹನು. ಇದು ಏಕಕಾಲದಲ್ಲಿ ಧರ್ಮಸ್ಥಳದ ಮಹತ್ವವನ್ನು ಕಾಣಿಸ್ತಾ ಕ್ಷೇತ್ರದ ನಿಜವಾದ ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ತಿಳಿಸಿಕೊಡ್ತದೆ ಈ ಪದ್ಯ. ನೋಡಿ, ಎಂ ರಂಗರಾವ್ ಅಂತ ಸಂಗೀತ ಪ್ರತಿಭೆ ಭಕ್ತಿಗೀತೆಗಳನ್ನು ಮಾನವೀಯ ತತ್ವಗಳನ್ನು ಪ್ರತಿಪಾದಿಸುವಂಥ ಕಲಾತ್ಮಕ ಪ್ರಕಾರಗಳನ್ನಾಗಿ ಪರಿವರ್ತಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಆರ್ ಎನ್ ಜಯಗೋಪಾಲ್ ಆಗಿರ್ಬೋದು, ಚಿ ಉದಯಶಂಕರ್ ಆಗಿರ್ಬೋದು, ವಿಜಯ ನಾರಸಿಂಹ ಆಗಿರ್ಬೋದು, ಗೋಟೂರಿ ಆಗಿರ್ಬೋದು, ಪುಟ್ಟರಾಜು ಆಗಿರ್ಬೋದು, ಇವರೆಲ್ಲರೂ ಭಕ್ತಿಗೀತೆಗಳ ಸಾಹಿತ್ಯದ ಮೂಲಕ ಸಾಮಾಜಿಕ ಅಭ್ಯುದಯದ ಪರಿಕಲ್ಪನೆಗಳನ್ನು ಅಲೈನ್ ಮಾಡಿ ಮಹತ್ವದ ಚಿಂತನೆಗಳನ್ನು ಜನಪ್ರಿಯ ನೆಲೆಯಲ್ಲಿ ದಾಟಿಸುವಲ್ಲಿ ಯಶಸ್ವಿಯಾದರು ಅಂತ ಅನಿಸುತ್ತೆ ನನಗೆ. ಹಾಗಾಗಿನೇ ಪಿ ಬಿ ಶ್ರೀನಿವಾಸ್ ಹಾಡಿದಂಥ ಎದ್ದೇಳು ಮಂಜುನಾಥ ಗೀತೆ ವಿಶೇಷ ಅಂತ ಅನಿಸುತ್ತೆ. ಅದು ಪೂಜೆ ಪುನಸ್ಕಾರಗಳ ಕ್ರಮಗಳನ್ನು, ನೇಮ ನಿತ್ಯಗಳನ್ನು ಹೇಳೋದರ ಜೊತೆಗೇ ಆ ಭಕ್ತಿ ಭಾವಗಳು ಯಾವ ಉತ್ತುಂಗವನ್ನು ತಲುಪಬೇಕು, ಯಾವ ಎತ್ತರವನ್ನು ತಲುಪಬೇಕು ಅನ್ನುವ ಯೋಚನೆಯನ್ನು ದಾಟಿಸುವಲ್ಲಿ ಆ ಗೀತೆ ಯಶಸ್ವಿಯಾಯಿತು ಅಂತ ಅನಿಸುತ್ತೆ.

ಅಂದ್ರೆ ಇವರೆಲ್ಲರೂ ನಿಮ್ಮ ದರ್ಶನಕ್ಕೆ ನಿಂತಿದ್ದಾರೆ ಅಂದ್ರೆ ಒಂದು ಆ ನೈಸರ್ಗಿಕ ವಿಶೇಷತೆಯನ್ನ ದೈವತ್ವದ ಪೂಜೆಯೊಂದಿಗೆ ಸಂಯೋಜಿಸಿ ಆ ಮೂಲಕ ಜನರೊಳಗೆ ಶ್ರದ್ಧಾಭಕ್ತಿಯ ಸ್ವರೂಪ ಹೇಗಿರಬೇಕು ಅನ್ನೋದನ್ನು ತಿಳಿಸಿಕೊಟ್ಟಂತ ಧ್ಯೇಯಗೀತೆಯಾಗಿ ನನಗೆ ಎದ್ದೇಳು ಮಂಜುನಾಥ ಗೀತೆ ಮುಖ್ಯ ಅಂತ ಅನಿಸುತ್ತೆ. ನೋಡಿ ಅಲ್ಲಿ ಹೇಗೆ ಅಂತಂದ್ರೆ, ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು, ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು, ಎದ್ದೇಳು ಮಂಜುನಾಥ ಅಂತ. ಅಂದರೆ ಈ ಮುನಿವರ್ಯರು ಕೂಡ ನಿನಗಾಗಿ ಕಾದಿದ್ದಾರೆ, ದೇವ ದೇವತೆಗಳು ನಿನಗಾಗಿ ಕಾದಿದ್ದಾರೆ. ಅದಕ್ಕೊಂದು ಇತಿಹಾಸ ಇದೆ. ದೇವ ದೇವತೆಗಳು ಶ್ರೀ ಮಂಜುನಾಥನನ್ನೇ ಕಾಯೋದು ಯಾಕೆ ಅಂತಂತಂದ್ರೆ, ಇಲ್ಲಿ ಅಂದ್ರೆ ಶ್ರೀ ಮಂಜುನಾಥನ ಕುರಿತಾದ 62ರ ಸಂದರ್ಭದಲ್ಲಿ, 1962ರ ನಂತರದಲ್ಲಿ ಬಂದಂತ ಸಿನಿಮಾದಲ್ಲಿ ಆ ಐತಿಹಾಸಿಕ ವಿವರ ಇದೆ. ಅಂದ್ರೆ ಸತ್ಯದ ಪ್ರತಿಷ್ಠಾಪನೆಗೆಂದೇನೆ ಶ್ರೀ ಮಂಜುನಾಥನ ಅವತಾರ ಆಗಿದೆ ಅನ್ನುವಂಥ ಮಾಹಿತಿ ಆ ಸಿನಿಮಾದಲ್ಲಿ ಬರುತ್ತೆ. ಎಲ್ಲಾ ದೇವರುಗಳಿಗೆ ಇವರು ಯಾಕೆ ಪ್ರಿಯ ಅಂತಂದ್ರೆ, ಭೂಲೋಕದಲ್ಲಿ ಸತ್ಯದ ಪ್ರತಿಷ್ಠಾಪನೆ ಇವರಿಂದನೇ ಸಾಧ್ಯ ಆಗಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ದೇವರುಗಳಿಗೆ ಶ್ರೀ ಮಂಜುನಾಥ ಅವರ ಪ್ರೀತಿಗೆ, ಆ ಕಾರಣಕ್ಕಾಗಿನೇ ದೇವತೆಗಳ ಪ್ರೀತಿಗೆ ಶ್ರೀ ಮಂಜುನಾಥ ಪಾತ್ರ ಆಗಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿನೇ ಅವರು ಇವರಿಗಾಗಿ ದೇವ ದೇವತೆಗಳು ಮುನಿವರ್ಯರು ಮಂಜುನಾಥನ ದರ್ಶನಕ್ಕಾಗಿ ಕಾದಿಹರು ಅನ್ನುವಂಥ ಇಂಟರ್ಪ್ರಿಟೇಷನ್ಗೆ ಈ ಐತಿಹಾಸಿಕವಾದ ಮಹತ್ವ ಇದೆ ಅಂತ ಅನಿಸುತ್ತೆ. ಇದಂದರೆ ಈ ಪೂಜೆ ಪುನಸ್ಕಾರದ ಮತ್ತು ಭಕ್ತಿಭಾವದ ಒಂದು ಗೀತೆ, ಒಂದು ನೈಸರ್ಗಿಕ ಮಹತ್ವವನ್ನು ಪಡೆದುಕೊಳ್ಳುವ ಬಗೆ ವಿಶೇಷವಾದದ್ದು ಅನಿಸುತ್ತೆ. ಇನ್ ದ ಮಿಡಲ್ ಆಫ್ ದ ಸಾಂಗ್ ನಮಗೇನಿಸುತ್ತೆ, ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು, ಗಜರಾಜನು ನಿನಗೆ ಚಾಮರ ಬೀಸುತ್ತಿಹನು, ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ವಿಶೇಷ ಆಲಾಪ ಬರುತ್ತೆ. ನನಗೆ ಕನ್ನಡದಲ್ಲಿ ಒಂದು ನವ್ಯ ಸಾಹಿತ್ಯದ ಧಾಟಿ ಇಲ್ಲಿ ಬಂದು ಹೋಗುತ್ತೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದು ನವೋದಯದ ಧಾಟಿ ಪದ್ಯ, ಆದರೆ ಯಾವುದೋ ಒಂದು ಚರಣದಲ್ಲಿ ನವ್ಯದ ಧಾಟಿ ಕೂಡ ಬಂದು ಹೋಗುತ್ತೆ. ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ಇನ್ಸ್ಟ್ರೂಮೆಂಟಲ್ ರಿದಮ್ ಬರುತ್ತೆ. ಅದು ಯಾಕೆ ಹಾಗೆ ಅಂತಂದರೆ ಅದು ನವ್ಯದ ಧಾಟಿ, ಯಾಕೆಂದರೆ ಒಂದು ಪದ ಇನ್ನೊಂದು ಪದದ ಜೊತೆಗೆ ಸೇರಿ ಇನ್ನೊಂದು ಸಾಲಿಗೆ ಸಾಗುವಾಗ ಹೊಸ ಅರ್ಥ ಹೊಳಿಸುವ ಹಾಗೆ ಒಂದು ಕಾವ್ಯ ಕಟ್ಟಲ್ಪಡಬೇಕು ಅನ್ನುವಂಥ ಒಂದು ವ್ಯಾಕರಣ ಮೀಮಾಂಸೆ ನವ್ಯ ಸಾಹಿತಿಗಳಲ್ಲಿತ್ತು. ಆ ವ್ಯಾಕರಣ ಮೀಮಾಂಸೆ ಇಲ್ಲಿ ಅತ್ಯಂತ ಭಿನ್ನವಾಗಿ ಮೂಡಿ ಬಂದಿದೆ.

ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಅಂತ ಬಂದಾಗ ಒಂದು ಆಲಾಪ ಬರ್ತದಲ್ಲ, ಅದು ನನಗೆ ನವ್ಯದ ಜಾನರು, ನವ್ಯದ ವ್ಯಾಕರಣ, ಮಾಧುರ್ಯದ ವ್ಯಾಕರಣವಾಗಿ, ನವೋದಯದ ವ್ಯಾಕರಣದ ಧಾಟಿಯಾಗಿ ಪರಿವರ್ತನೆ ಆಗಿರುವಂತ ಒಂದು ವಿಶೇಷ ಪ್ರಯೋಗ ಅಂತ ಅನಿಸಿತ್ತು ನನಗೆ. ಹಾಗಾಗಿ ಅಂದರೆ ಈ ಚರಣದಲ್ಲಿ ಏನಾಗುತ್ತಂದ್ರೆ ಭಕ್ತಿಭಾವಗಳ ಜೊತೆಗಿನ ಒಂದು ಶ್ರದ್ಧೆಯ ಪ್ರಜ್ಞೆ, ಶ್ರದ್ಧೆಯ ಆಲೋಚನಾ ಕ್ರಮ ನೈಸರ್ಗಿಕ ಮಹತ್ವವನ್ನು ಪಡೆದುಕೊಳ್ಳಬಹುದು, ನೈಸರ್ಗಿಕ ಆಯಾಮವನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನ ಪದ್ಯ ಬಿಂಬಿಸುತ್ತೆ ಈ ಚರಣದ ಮುಖಾಂತರ. ಹಾಗಾಗಿ ನನಗೆ ಈ ಗೀತೆ ಪೂರ್ಣಗೊಳ್ಳುವ ಹೊತ್ತಿಗೆ ಪಿ ಬಿ ಶ್ರೀನಿವಾಸ್ ಅವರ ದನಿ ಸಂಗೀತದ ಮೆಟಾಫರ್ನ ಜೊತೆಗೆ ಸಮ್ಮಿಳಿತಗೊಂಡು ನಿನಗಾಗಿ ಇಡೀ ನಿಸರ್ಗ ಕಾದಿದೆ ಅನ್ನೋದನ್ನು ಸಬ್ಮಿಟ್ ಮಾಡೋ ಕಾಲಕ್ಕೆ ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತ್ತಿಹುದು, ಅರಗಣಿಯು ನಿನ್ನ ಧ್ಯಾನದಲ್ಲಿ ಇರುವುದು, ಅರಗಣಿಯು ಕೂಡ ನಿನ್ನ ಧ್ಯಾನದಲ್ಲಿದೆ ಅನ್ನೋದನ್ನು ಇಡೀ ಕವಿತೆ ಸಬ್ಮಿಟ್ ಮಾಡಿ.

ನನಗೆ ಈ ಪದ್ಯ ಇವತ್ತಿಗೂ ಮುಖ್ಯ ಅಂತ ಅನ್ಸೋದೇನಂತಂದ್ರೆ ಭಕ್ತಿ ಭಾವ ಮಾಧುರ್ಯ ಅದರ ಜೊತೆಗೇನೆ ನೈಸರ್ಗಿಕ ಅಸ್ಮಿತೆ, ಅದರ ಜೊತೆಗೇನೆ ನಿಜವಾದ ದೈವಿಕ ಐಡೆಂಟಿಟಿ, ಅದರ ಜೊತೆಗೇನೆ ನಿನ್ನ ಕಾಣುವ ಕ್ರಿಯೆ ಇದೆಯಲ್ಲ, ಅದರ ದರ್ಶನ ಅನ್ನುವಂಥದ್ದು ಇದೆಯಲ್ಲ, ದರ್ಶನದ ಒಂದು ಐಡೆಂಟಿಟಿ ಇದೆಯಲ್ಲ, ಅಂದರೆ ಶ್ರೀ ಮಂಜುನಾಥನನ್ನು ದರ್ಶಿಸಿಕೊಳ್ಳೋದಿದೆಯಲ್ಲ, ಆ ದರ್ಶಿಸಿಕೊಳ್ಳುವ ಕ್ರಿಯೆ ಅದು ಸಾಮಾನ್ಯ ಕ್ರಿಯೆಯಲ್ಲ, ಅದು ಸತ್ಯದ ಜೊತೆಗೆ ನನ್ನನ್ನು ನಾನು ಅಲೈನ್ ಮಾಡಿಕೊಳ್ಳುವಂಥ ಒಂದು ವಿಶೇಷ ಪ್ರಕ್ರಿಯೆ ಅನ್ನೋದನ್ನು ಈ ಗೀತೆ ನನಗೆ ಮನಗಾಣಿಸುತ್ತೆ. ಹಾಗಾಗಿ ನನಗೆ ಪಿ ಬಿ ಶ್ರೀನಿವಾಸ್ ಅಂದರೆ ಬಿ ಕೆ ಸುಮಿತ್ರ ಹಾಡಿದ ಆ ಗೀತೆಗೆ ಎಷ್ಟು ಆದ್ಯತೆ ಇದೆಯೋ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಈ ಗೀತೆಗೂ ಕೂಡ ಅದೇ ಥರದ ಪ್ರಾಶಸ್ತ್ಯ ಇದೆ. ಇನ್ನಷ್ಟು ವಿಚಾರಗಳೊಂದಿಗೆ ನಾವು ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ

0: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ VBG ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
3: VBG ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
0: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಇದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಉಜಿರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.

0: ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

ಎಲ್ಲರಿಗೂ ನಮಸ್ಕಾರ. ನಾನು ನಿತ್ಯಾನಂದ್ ಬಂದೇಕರ್, ಸಹಾಯಕ ಪ್ರಾಧ್ಯಾಪಕರು, ಮೆಕ್ಯಾನಿಕಲ್ ವಿಭಾಗ, SDM ತಾಂತ್ರಿಕ ವಿದ್ಯಾಲಯ, ಉಜಿರೆ. ಇಂದಿನ ವಿಷಯ ದೈನಂದಿನ ಬಳಕೆಗಾಗಿ ಸಂಯೋಜಿತ ವಸ್ತುಗಳು. ಸಂಯೋಜಿತ ವಸ್ತುಗಳನ್ನು ಸಾಮಾನ್ಯವಾಗಿ ಕಾಂಪೋಸಿಟ್ಸ್ಗಳೆಂದು ಕರೆಯುತ್ತಾರೆ. ಇದು ಇಂಜಿನಿಯರಿಂಗ್ನ ಪ್ರಮುಖ ಶಾಖೆಯಾಗಿದ್ದು ಅದು ವಸ್ತುಗಳ ವರ್ತನೆಯೊಂದಿಗೆ ವ್ಯವಹರಿಸುತ್ತದೆ. ಸಂಯೋಜಿತ ವಸ್ತುಗಳು ಮ್ಯಾಟ್ರಿಕ್ಸ್ ಮತ್ತು ಬಲವರ್ಧನೆಗಳೆಂಬ ಎರಡು ಭಾಗಗಳಿಂದ ಮಾಡಲ್ಪಟ್ಟಿದೆ. ರಿಇನ್ಫೋರ್ಸ್ಮೆಂಟ್ ಅಂಡ್ ಮ್ಯಾಟ್ರಿಕ್ಸ್ ಎರಡನ್ನೂ ಉಪಯೋಗಿಸಿ ಕಾಂಪೋಸಿಟ್ ಮೆಟೀರಿಯಲ್ ಅನ್ನು ತಯಾರಿಸಲಾಗುತ್ತದೆ. ಮ್ಯಾಟ್ರಿಕ್ಸ್ ಪ್ರಮುಖ ವಸ್ತುವಾಗಿದ್ದು ಇದರಲ್ಲಿ ಎರಡು ಅಥವಾ ಹೆಚ್ಚಿನ ಬಲವರ್ಧನೆಗಳನ್ನು ಮೈಕ್ರೋಸ್ಕೋಪಿಕ್ ಮಟ್ಟದಲ್ಲಿ ಹುದುಗಿಸಲಾಗುತ್ತದೆ. ಸಾಂಪ್ರದಾಯಿಕ ವಸ್ತುಗಳ ಮ್ಯಾಟ್ರಿಕ್ಸ್ನಲ್ಲಿ ಸರಿಯಾದ ಮಾರ್ಪಾಡು ಮಾಡುವ ಮೂಲಕ ಶಕ್ತಿ, ಗಟ್ಟಿತನ, ತುಕ್ಕು ನಿರೋಧಕತೆ ಮುಂತಾದ ಗುಣಲಕ್ಷಣಗಳ ಅಪೇಕ್ಷಿತ ಸಂಯೋಜನೆಯನ್ನು ಸಾಧಿಸಬಹುದು. ಸಂಯೋಜಿತ ವಸ್ತುಗಳನ್ನು ವಾಹನಗಳು, ಏರೋಸ್ಪೇಸ್ ಉದ್ಯಮ, ಮಿಲಿಟರಿ ಅಪ್ಲಿಕೇಶನ್, ಎಲೆಕ್ಟ್ರಾನಿಕ್ ಉಪಕರಣಗಳು ಮತ್ತು ಗೃಹೋಪಯೋಗಿ ಉಪಕರಣಗಳ ಭಾಗಗಳನ್ನು ತಯಾರಿಸಲು ಪ್ರಮುಖವಾಗಿ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಮನೆ ಕಟ್ಟಲು ಬಳಸುವ ಸಿಮೆಂಟ್, ಉಕ್ಕು, ಜಲ್ಲಿ ಮತ್ತು ಮರಳಿನ ಕಾಂಕ್ರೀಟ್, ನಾರುಗಳಿಂದ ಬಲಪಡಿಸಲಾದ ಪಾಲಿಮರ್, ಸಿರಾಮಿಕ್ ನಿಂದ ಬಲವರ್ಧಿತ ಪಾತ್ರೆಗಳು ಇತ್ಯಾದಿಗಳು ಸಂಯೋಜಿತ ವಸ್ತುಗಳಿಗೆ ಕೆಲವು ಉದಾಹರಣೆಗಳಾಗಿವೆ. ಮನೆಯ ಬಾಗಿಲುಗಳು, ಕಿಟಕಿಗಳು, ಪಾತ್ರೆಗಳು, ಕುರ್ಚಿ, ಟೇಬಲ್, ವಾಹನದ ಭಾಗಗಳನ್ನು ಕಾಂಪೋಸಿಟ್ಸ್ನಿಂದಾಗಿ ತಯಾರಿಸಲಾಗುತ್ತದೆ. ಕಾಂಪೋಸಿಟ್ಸ್ಗಳನ್ನು ಸಾಮಾನ್ಯವಾಗಿ ಮ್ಯಾಟ್ರಿಕ್ಸ್ಗೆ ಬಳಸುವ ವಸ್ತುಗಳ ಪ್ರಕಾರದಿಂದ ವರ್ಗೀಕರಿಸಲಾಗುತ್ತದೆ. ಅವುಗಳೆಂದರೆ ಪಾಲಿಮರ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ PMC, ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ MMC, ಸಿರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ಗಳು ಅಥವಾ CMC ಮತ್ತು ಲ್ಯಾಮಿನೇಟ್ಸ್ಗಳು. ಲ್ಯಾಮಿನೇಟ್ಸ್ನಿಂದಾಗಿ ಟೇಬಲ್ಗಳು ಅಥವಾ ಬಾಗಿಲುಗಳನ್ನು ಸಾಮಾನ್ಯವಾಗಿ ತಯಾರಿಸುತ್ತಾರೆ. ನಾವು ನಮ್ಮ ಮನೆಗಳಲ್ಲಿ ದಿನನಿತ್ಯದ ಸಂಪರ್ಕಕ್ಕೆ ಬರುವ ಸಂಯೋಜಿತ ವಸ್ತುಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. ಫೈಬರ್ ಗ್ಲಾಸ್ ಬಾಗಿಲುಗಳು, ಕಿಟಕಿ ಚೌಕಟ್ಟುಗಳು, ಸ್ನಾನದ ತೊಟ್ಟಿಗಳು ಮತ್ತು ಪ್ಲಾಸ್ಟಿಕ್ ಕುರ್ಚಿಗಳು ಪಾಲಿಮರ್ ಮ್ಯಾಟ್ರಿಕ್ಸ್ ಸಂಯೋಜಿತ ವಸ್ತುಗಳಿಗೆ ಉದಾಹರಣೆಯಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಿರಾಮಿಕ್ಸ್ ಮತ್ತು ಗಾಜಿನಿಂದ ತಯಾರಿಸಲಾದ ವಸ್ತುಗಳಿಂದ ಸುತ್ತುವರೆದಿದ್ದೇವೆ. ನಾವು ವಾಸಿಸುವ ಮನೆ ಮತ್ತು ನಾವು ಕೆಲಸ ಮಾಡುವ ಸ್ಥಳವನ್ನು ಕನಿಷ್ಠ ಭಾಗಶಃ ಇಟ್ಟಿಗೆ, ಗಾರೆ, ಸಿಮೆಂಟ್ ಮತ್ತು ಕಾಂಕ್ರೀಟಿನಿಂದ ನಿರ್ಮಿಸಿರಬಹುದು. ಅಡುಗೆ ಶೇಖರಣೆ ಮತ್ತು ಆಹಾರವನ್ನು ಬಡಿಸಲು ಅಡುಗೆ ಮನೆಯಲ್ಲಿ ಸಿರಾಮಿಕ್ಸ್ ಮತ್ತು ಗ್ಲಾಸ್ ಪ್ರಯೋಜನಕಾರಿಯಾಗಿದೆ. ಅಡುಗೆ ಮಾಡಲು ಮತ್ತು ಬಡಿಸಲು ಅತ್ಯುತ್ತಮ ಪಾತ್ರೆಗಳನ್ನು ಪಿಂಗಾಣಿಯಿಂದ ತಯಾರಿಸಲಾಗುತ್ತದೆ. ನೀರು ಕುಡಿಯುವ ಲೋಟಗಳು, ಊಜಿಗಳು ಮತ್ತು ಜಾಡಿಗಳನ್ನು ಗಾಜಿನಿಂದ ತಯಾರಿಸಲಾಗುತ್ತದೆ. ಫೆರೆಕ್ಸ್ ಗ್ಲಾಸ್ ಆಧಾರಿತ ಪಾತ್ರೆಗಳು ಅತಿ ಹೆಚ್ಚಿನ ತಾಪವನ್ನು ತಡೆದುಕೊಳ್ಳಬಹುದು. ಅವೆಲ್ಲವೂ ಬೇಕರಿ ಉತ್ಪನ್ನಗಳನ್ನು ಬೇಯಿಸಲು ಬಳಸಲಾಗುತ್ತದೆ. ಸಿರಾಮಿಕ್ ಲೇಪನಗಳು ಓವನ್ನ ಆಂತರಿಕ ಮೇಲ್ಮೈಯನ್ನು ಆವರಿಸುತ್ತದೆ ಮತ್ತು ಏಕರೂಪ ತಾಪಮಾನವನ್ನು ಹೊಂದಲು ಸಹಾಯಕವಾಗುತ್ತದೆ. ಅವು ಸ್ಕ್ರ್ಯಾಚ್ ಫ್ರೀ ಮತ್ತು ಸುಲಭವಾಗಿ ಸ್ವಚ್ಛಗೊಳಿಸಲು ಪ್ರಯೋಜನಕಾರಿಯಾಗಿದೆ. ಅನೇಕ ಪಾತ್ರೆ ತೊಳೆಯುವ ಯಂತ್ರಗಳು ಮತ್ತು ಡ್ರೈಯರ್ಗಳು ಪಿಂಗಾಣಿ ಲೇಪಿತವಾಗಿದ್ದು ಅವು ಆಂಟಿ ಸ್ಕ್ರ್ಯಾಚ್, ಕಲೆ ನಿರೋಧಕ ಮತ್ತು ರಾಸಾಯನಿಕಗಳಿಗೆ ನಿರೋಧಕವಾಗಿದೆ. ದೈನಂದಿನ ಎಲ್ಲ ಲೋಹ ಸಾಮಗ್ರಿಗಳನ್ನು ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಗಳಾಗಿವೆ. ಇವು ಸಾಮಾನ್ಯವಾಗಿ ಏಕ ಬಲವರ್ಧನೆಗಳೊಂದಿಗೆ ಬಲವರ್ಧಿತವಾಗಿರುತ್ತದೆ. ಲೋಹವನ್ನು ಮ್ಯಾಟ್ರಿಕ್ಸ್ ಮತ್ತು ಸಿರಾಮಿಕ್, ಗ್ಲಾಸ್, ಪಾಲಿಮರ್ ಅನ್ನು ಬಲವರ್ಧನೆಯಾಗಿ ಒಳಗೊಂಡಿರುತ್ತದೆ. ಗಡುಸುತನ, ಶಕ್ತಿ ಇತ್ಯಾದಿ ಯಾಂತ್ರಿಕ ಗುಣಗಳನ್ನು ಸುಧಾರಿಸಲು ಗಟ್ಟಿಯಾದ ಸಿರಾಮಿಕ್ ಕಣಗಳನ್ನು ಮ್ಯಾಟ್ರಿಕ್ಸ್ನೊಂದಿಗೆ ಬಲಪಡಿಸಲಾಗುತ್ತದೆ. ಅಕ್ಕಿ ಹೊಟ್ಟು, ಬುದಿ, ಗ್ರಾಫೈಟ್ ಮತ್ತು ಇಂಗಾಲದಂಥ ಮೃದುವಾದ ವಸ್ತುಗಳನ್ನು ಮ್ಯಾಟ್ರಿಕ್ಸ್ನಲ್ಲಿ ಅಪೇಕ್ಷಿತ ಗುಣಗಳಾದ ಹಗುರುತನ, ಸವೆತ, ಪ್ರತಿರೋಧ ಇತ್ಯಾದಿಗಳನ್ನು ಸಾಧಿಸಲು ಬಲಪಡಿಸಲಾಗುತ್ತದೆ. ಸುಧಾರಿತ ಉಷ್ಣ ಮತ್ತು ಯಾಂತ್ರಿಕ ನಡವಳಿಕೆಯ ಅಗತ್ಯವಿರುವ ಹೆಚ್ಚಿನ ತಾಪಮಾನ ಮತ್ತು ತೀವ್ರವಾದ ಟ್ರೈಬಾಲಜಿಕಲ್ ಅಪ್ಲಿಕೇಶನ್ಗಳಿಗೆ ಕಾಂಪೋಸಿಟ್ ಮೆಟೀರಿಯಲ್ಗಳು ಸೂಕ್ತವಾಗಿವೆ. ಅಲ್ಯೂಮಿನಾ, ಬೋರಾನ್, ಬೋರಾನ್ ನೈಟ್ರೈಡ್, ಸಿಲಿಕಾನ್ ಕಾರ್ಬೈಡ್, ಟಿಟಾನಿಯಂ ಕಾರ್ಬೈಡ್ ಇತ್ಯಾದಿ ಕಣಗಳ ಬಲವರ್ಧನೆಗಳನ್ನು ಬಳಸಿಕೊಂಡು ವಿವಿಧ ಸಂಶೋಧಕರು ಹೆಚ್ಚಿನ ಸಂಯೋಜಿತ ವಸ್ತುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಎಲ್ಲಾ ರೀತಿಯ ಕ್ರೀಡಾ ಚಟುವಟಿಕೆಗಳಿಗೆ ಸಂಯೋಜಿತ ವಸ್ತುಗಳು ಬಹಳ ಆಕರ್ಷಕವಾಗಿವೆ. ಕಡಿಮೆ ತೂಕ ಮತ್ತು ಕಡಿಮೆ ವೆಚ್ಚದ ಘಟಕಗಳೊಂದಿಗೆ ಬಲಪಡಿಸಲಾದ ಸಂಯೋಜನೆಗಳು ಅನೇಕ ಕ್ರೀಡೆಗಳಲ್ಲಿ ಪ್ರಾಥಮಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ.
ಬ್ಯಾಟ್ ಮತ್ತು ಚೆಂಡುಗಳು, ಈಜುಕೊಳ ಫಲಕಗಳು, ರೇಸಿಂಗ್ ಕಾರ್ ಬಾಡಿಗಳು, ತೊಟ್ಟಿಗಳು, ಶೇಖರಣಾ ಟ್ಯಾಂಕ್ಗಳು, ಸಿಂಕ್ಗಳನ್ನು ಸಾಮಾನ್ಯವಾಗಿ ಆಟೋಮೋಟಿವ್ ಅಪ್ಲಿಕೇಶನ್ ಹೆಚ್ಚಾಗಿ ಬಳಸಲಾಗುತ್ತಿದೆ. ಧನ್ಯವಾದಗಳು.

ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು, ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ. ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
6: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.
7: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
8: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
7: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
8: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
7: ಅದು ಕೂಡ ಸಂಪೂರ್ಣ ಉಚಿತವಾಗಿ.
8: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ, ಉತ್ತಮ ಸಮಾಜ.
7: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
8: ಅಥವಾ ಟೋಲ್ ಫ್ರೀ ಸಂಖ್ಯೆ 1510 ಕರೆ ಮಾಡಿ.

ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

0: ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಎಂಕೊಂಚಾ

0: ಬ್ರಾಹ್ಮಣದ ಕೃಷಿ ಮಲ್ತನಲ್ಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾಲ್ ಲಾಭ ತೂವರೆಗೆ ತಿಕ್ಕುಚಿ
1: ಸುರಸುರುಕು ಕೃಷಿಟ್ಟೆ ಈರ್ಲೆಕ್ಕ ನೀ ಎನ್ನಲಾನೆ ಬರ
0: ಇವರ ಮಣಿಪ್ಪಂದೆ ಕುಲ್ಲುವನ ನಿನ್ನಂತೂ ನಾಗ ಅಂಚದಾಲ ತೋಜ್ಜೆಂಕ್ ಪೂರೆಟ್ಲ ಬುಲೆ ಎಡ್ಡು
1: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಲ್ದಾರ
0: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
1: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
0: ಶೇಖರ
1: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನೆಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನೆಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬ್ಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ

ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

0: ಹೋಗುವುದು?
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
3: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
4: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು, ನಮ್ಮ ಸಮುದಾಯ ಬಾನುಲಿ ಕೇಂದ್ರ, ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.
5: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮೋಕಿದ ಬಂದುಲೆ,
5: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
5: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
4: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
5: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
4: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
5: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
4: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ. ಇದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಪ್ರಿಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಪ್ರಿಯ ಕೇಳುಗರಿ, ನಿಮ್ಮ ಮನಸ್ಸಿಗೆ ಮಧುರ ಸಂಗೀತದ ಸ್ಪರ್ಶ ನೀಡಲು ನಿಮ್ಮ ನೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ.

ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸಂಗೀತ ಒಂದು ಸಂಗಾತಿ ಇದ್ದಾಗಿ ಕೆಲವೊಮ್ಮೆ ಅದು ನಮ್ಮ ನೆನಪುಗಳನ್ನು ತಾಜಾ ಮಾಡುತ್ತದೆ, ಕೆಲವೊಮ್ಮೆ ಮನಸ್ಸಿಗೆ ಸಾಂತ್ವನ ನೀಡುತ್ತದೆ, ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಯ ಮಮತೆಗೂ ಇಂದಿನ ಆಧುನಿಕ ಮೆಲೋಡಿಗಳ ಹೊಸತನಕ್ಕೂ ನಡುವೆ ಒಂದು ಸುಂದರ ಪಯಣದ ಜೊತೆಗೆ ಹಳೆಯ ನೆನಪುಗಳು ಮತ್ತು ಹೊಸ ಭಾವನೆಗಳನ್ನು ಎರಡನ್ನೂ ಸೇರಿಸಿಕೊಂಡು ನಿಮಗಿಷ್ಟವಾಗುವಂತೆ ಸಿದ್ಧಪಡಿಸಲಾಗಿದೆ ಎಂಬ ನಂಬಿಕೆ ನನ್ನದು. ಹಾಗಾದರೆ ನಿಮ್ಮ ಮನಸ್ಸನ್ನು ಸಂಗೀತದ ಅಲೆಯಲ್ಲಿ ತೇಲಾಡಿಸೋಣವೇ. ಇದೀಗ ಮೊದಲನೆಯದಾಗಿ ಮನಸ್ಸಿಗೆ ಎನರ್ಜಿ ತುಂಬುವ ಒಂದು ಹಾಡನ್ನು ಕೇಳೋಣ. ಗಂಡನ ಮನೆ ಚಿತ್ರದ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಚನೆ ಎಸ್ ಮಹೇಂದರ್.

ಇದೀಗ ಪ್ರೀತಿಗಾಗಿ ಚಲನಚಿತ್ರದ ಕೆಎಸ್ ಚಿತ್ರ ಪ್ರಸನ್ನ ಹಾಗೂ ಎಸ್ ಎ ರಾಜಕುಮಾರ್ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ಎ ರಾಜಕುಮಾರ್, ಸಾಹಿತ್ಯ ಕೆ ಕಲ್ಯಾಣ್. ಕುಟುಂಬದ ಸಂತೋಷ ಪ್ರೀತಿ ಸಿಹಿ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಸುಂದರ ಗೀತೆ ನಿಮಗಾಗಿ.

ಕೇಳಿ ಪ್ರೀತಿಯ ಮೊದಲ ಅನುಭವಗಳನ್ನು ಸೊಗಸಾಗಿ ಮೂಡಿಸುವ ಮೊದಲ ಸಲ ಚಿತ್ರದ ಒಂದು ಮಧುರ ಗೀತೆ. ಶ್ರೀನಿವಾಸ್ ಮತ್ತು ಸುನಿತಾ ಉಪಾದೃಷ್ಟ ಅವರು ಹಾಡಿರುವ ಈ ಹಾಡಿಗೆ ಸಂಗೀತ ವಿ ಹರಿಕೃಷ್ಣ ಮತ್ತು ಸಾಹಿತ್ಯ ರಚಿಸಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಈಗ ಜೀವನದ ಅರ್ಥವನ್ನು ಸುಂದರವಾಗಿ ಹೇಳುವ ಒಂದು ಆಧುನಿಕ ಗೀತೆಯನ್ನು ಕೇಳೋಣ. ಜೀವನವೇ ನಾಟಕ ಸಮಯ ಚಿತ್ರದ ಈ ಹಾಡಿಗೆ ಮನಮುಟ್ಟುವ ಧ್ವನಿ ನೀಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಜೀವನದ ನಿಜವಾದ ಮೌಲ್ಯಗಳನ್ನು ಸ್ಪರ್ಶಿಸುವ ಈ ಹಾಡು ಇದೀಗ ನಿಮಗಾಗಿ.

ಕೊನೆಯದಾಗಿ ಪ್ರೀತಿ ಭಾವನೆ ಮತ್ತು ಮನಸ್ಸಿನ ನಾಜುಕಾದ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಗೀತೆ ಕೇಳೋಣ. ಲವ್ವೇ ಪಾಸಾಗಲಿ ಚಿತ್ರದ ಈ ಹಾಡಿಗೆ ಅದ್ಭುತವಾದ ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ.

ಇದೀಗ ಈ ಮಧುರ ಸಂಗೀತದ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಸಂಗೀತ ಎಂದಿಗೂ ಕಲಾತೀತ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತದೆ. ಇಂದಿನ ಈ ಕಾರ್ಯಕ್ರಮ ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸಿತೆಂದು ಆಶಿಸುತ್ತಾ ಮತ್ತೆ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಹೊಸ ಗೀತೆಗಳೊಂದಿಗೆ ಭೇಟಿಯಾಗೋಣ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪೇಕಡವ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನೀನಾದ 90.4 FM ಕೇಳುಗರಿಗೆ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗದ ಸರ್ಜನ್ ಆಗಿರುವ ಡಾಕ್ಟರ್ ಬಾಲಾಜಿ ಪ್ರಭಾಕರನ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ಡಾಕ್ಟರ್, ಈಗ ಮೊದಲನೇದಾಗಿ ಹೆಚ್ಚು ಕೇಳ್ತಾ ಇರುವಂತದ್ದು ಅಪೆಂಡಿಕ್ಸ್ ಅಂತ ಜನ ಮಾತಾಡ್ತಾರೆ. ಈ ಅಪೆಂಡಿಕ್ಸ್ ಹೇಗೆ ಬರ್ತದೆ ಮತ್ತೆ ಈ ವಿಚಾರದ ಬಗ್ಗೆ ತಾವು ನಮ್ಮ ಕೆಳಗರಿಗೆ ಮಾಹಿತಿ ಕೊಡುವುದಾದ್ರೆ?
2: ಅಪೆಂಡಿಕ್ಸ್ದು ಯೂಶ್ವಲಿ ಸಣ್ಣ ಮಕ್ಕಳಿಗೆ ಜಾಸ್ತಿ ಬರೋದುಂಟು, ದೊಡ್ಡವರು ಸ್ವಲ್ಪ ರೇರ್ ಆಗಿ ಬರ್ತದೆ, ಬಟ್ ಈಗ ಜನ ತುಂಬ ಆಗ್ತಾ ಇದೆ. ಅದು ಅಪೆಂಡಿಕ್ಸ್ ಸಣ್ಣದಾಗಿ ಒಂದು ಸಣ್ಣ ಕರಳ ಮಧ್ಯದಲ್ಲಿ ಒಂದು ಇರ್ತದೆ, ಆ್ಯಕ್ಚುಲಿ ಒಂದು ನೂಲ್ ಥರ ಇರ್ತದೆ. ಆ್ಯಕ್ಚುಲಿ ಅದು ದೊಡ್ಡದಾಗ್ತದೆ, ಅದು ಬ್ಲಾಕ್ ಆಗಿದ ಕಾರಣ. ಅದು ಒಂದು ಇನ್ಫೆಕ್ಷನ್, ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ರಕ್ತದಲ್ಲಿ ಬರುವಾಗ ಅದು ಬರೋದಕ್ಕೆ ಚಾನ್ಸ್ ಉಂಟು. ಇಲ್ಲಾಂದ್ರೆ ಲೈಕ್ ಅದು ಮಧ್ಯದಲ್ಲಿ ಅದು ಹೋಗಿ ಬ್ಲಾಕ್ ಹಾಕೊಳ್ತದೆ ಅದು ಟ್ಯೂಬದ ಒಳಗಡೆ. ಸೊ ಅದನ್ನ ಬಗ್ಗೆಯಿಂದ ಇದಾಗಿ ಇನ್ಫೆಕ್ಷನ್ ಆಗಿ ಬರೋದು. ಅದು ಅದನ್ನ ಬಗ್ಗೆಯಿಂದ ಏನಾಗ್ತದೆ ಅಂದ್ರೆ ಲೈಕ್ ಅದು ಜ್ವರ ಬರೋದು ಉಂಟು, ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಮ್ಮ ಸೈಡಿಂದ. ಅದು ಜ್ವರ ಬರೋದು, ವಾಂದಿ ಬರೋದು, ಹೊಟ್ಟೆ ನೋವು ಆಗೋದು, ರೈಟ್ ಸೈಡ್ ಹೊಟ್ಟೆ ನೋವು ಬರೋದು, ಯೂಶ್ವಲಿ ವಾಂದಿ ತುಂಬ ಬರೋದು, ಇದೆಲ್ಲ ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಾವು. ಸೊ ಈ ಥರ ಬರುವಾಗ ಅದು ಅಪೆಂಡಿಕ್ಸ್ ಇರ್ಬೋದು, ಸಣ್ಣ ಮಕ್ಕಳಿಗೆ ಇರೋದು. ಮೋಸ್ಟ್ಲಿ ಒಂದು 10-25-30 ಅವ್ರಿಗೆ ಜಾಸ್ತಿ ಬರ್ತದೆ. ಆ್ಯಕ್ಚುಲಿ ದೊಡ್ಡವ್ರಿಗೂ ಬರ್ತದೆ, ದೊಡ್ಡವ್ರು ಬರೋದು ಅದು ಬೇರೆ ಥರ ರೀತಿ ಆಗ್ತದೆ.
0: ಈಗ ಈ ರೀತಿಯಾದಂಥ ಅಪೆಂಡಿಕ್ಸ್ ಅಂತ ಇರುವವರಿಗೆ ಶಸ್ತ್ರಚಿಕಿತ್ಸೆಯ ವಿಧಾನಗಳು ಹೇಗೆಲ್ಲ ಇರ್ತದೆ ಅಂತ?
2: ಅಪೆಂಡಿಕ್ಸ್ದು 4 ಸ್ಟೇಜ್ ಆಗ್ತದೆ. ಆ್ಯಕ್ಚುಲಿ ಒಂದು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರೋ ಸ್ಟೇಜ್ ಒಂದು, ಅದು ಯೂಶ್ವಲಿ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು ಇನ್ಫೆಕ್ಷನ್ ಮಾತ್ರ. ಬಟ್ ಅಪೆಂಡಿಕ್ಸ್ ಪುನಃ ಇನ್ಫೆಕ್ಷನ್ ಒಂದ್ಸರಿ ಆಗಿತ್ತಂದರೆ ಪುನಃ ಬರೋದಕ್ಕೆ ಚಾನ್ಸ್ ತುಂಬ ಉಂಟು. ಫಸ್ಟ್ ಸ್ಟೇಜ್ನಲ್ಲಿರುವಾಗ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು, ನೋವು ಕಡಿಮೆ ಆಗ್ತದೆ, ಮತ್ತು ಜ್ವರ ಬರೋದು ಕಡಿಮೆ ಆಗ್ಬೋದು, ವಾಂದಿ ಬರೋದು ಕಡಿಮೆ ಆಗ್ತದೆ. ಮತ್ತು ಸೆಕೆಂಡ್ ಸ್ಟೇಜ್ನಲ್ಲಿ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತದೆ, ಆ್ಯಕ್ಚುಲಿ ರಕ್ತದಲ್ಲಿ ಹೋಗ್ತದೆ. ಆ ಟೈಮ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಟ್ ಪುನಃ ಇಮ್ಮಿಟ್ ಆಗಿ ಜಾಸ್ತಿ ಆಗೋದಕ್ಕೆ ಚಾನ್ಸ್ ಇದೆ. ಸೊ ಅದು ಸರ್ಜರಿ ಮಾಡೋದು ಬೆಟರ್ ಫಸ್ಟ್ ಸೆಕೆಂಡ್ ಸ್ಟೇಜಿಂದ. ಥರ್ಡ್ದು ಆ್ಯಂಡ್ ಫೋರ್ತ್ ಡೆಫಿನೆಟ್ ಆಗಿ ನೀವು ಸರ್ಜರಿ ಮಾಡಬೇಕು. ಫೋರ್ತ್ ಸ್ಟೇಜ್ನಲ್ಲಿ ಏನಾಗ್ತದೆ ಅಂದರೆ ಲೈಕ್ ಅದು ಅಪೆಂಡಿಕ್ಸ್ ಒಂದು ಪೊಟ್ಟು ಹೋಗ್ತದೆ, ಆ್ಯಕ್ಚುಲಿ ಅದು ಕಂಪ್ಲೀಟ್ ಆಗಿ ಒಡೆದೋಗ್ತದೆ. ಅದನ್ನ ಬಗ್ಗೆ ಹೊಟ್ಟೆ ಒಳಗಡೆ ಇರೋದೆಲ್ಲ ಆಚೆ ಬರ್ತದೆ, ಆ್ಯಕ್ಚುಲಿ ಹೊಟ್ಟೆ ಒಳಗಡೆ ಸಿಗ್ತದೆ ಆ್ಯಕ್ಚುಲಿ ಆ ಥರ. ಥರ್ಡ್ ಸ್ಟೇಜ್ನಲ್ಲಿ ಏನಾಗ್ತದೆ ಲೈಕ್ ಇನ್ಫೆಕ್ಷನ್ ಜಾಸ್ತಿ ಆಗಿರ್ತದೆ, ಅದನ್ನಲ್ಲಿ ಸ್ವಲ್ಪ ಅಂತಲ್ಲದು ಇಂಜೆಕ್ಷನ್ ಕೊಟ್ಟು ಕಡಿಮೆ ಆಗೋದಲ್ಲ, ಮತ್ತೆ ಅಂತಲ್ಲದು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಆಗೋದಲ್ಲ. ಸೊ ಬೆಟರ್ ಸರ್ಜರಿ ಹೋಗೋದು ಬೆಟರ್ ಆ್ಯಕ್ಚುಲಿ.
0: ಡಾಕ್ಟ್ರಿ, ಅಪೆಂಡಿಕ್ಸ್ ಜೊತೆಗೆ ಇನ್ನು ಈ ಕಿಡ್ನಿಯಲ್ಲಿ ಕಲ್ಲು ಅಂತ ಕೂಡ ಸಾಮಾನ್ಯವಾಗಿ ಜನ ಹೆಚ್ಚು ಮಾತಾಡ್ತಾರೆ, ಮತ್ತೆ ಅದಕ್ಕೂ ಕೂಡ ಒಂದಿಷ್ಟು ಚಿಕಿತ್ಸೆಗೆ ಅಂತ ಬರ್ತಾರೆ. ಇದು ಈ ಸರ್ಜರಿಗೆ ಸಂಬಂಧಪಟ್ಟಂತ ಅಥವಾ ಇದಕ್ಕೆ ಯಾವ ರೀತಿಯಾದ ಸರ್ಜರಿ ಇರುತ್ತೆ ಅಂತ
2: ನೋಡಿ. ಅದು ಆಕ್ಚುಲಿ ಲೈಕ್ ಅಪೆಂಡಿಕ್ಸ್ ಮೋಸ್ಟ್ಲಿ ಇಂದು ಇರೋದು ಅಪೆಂಡಿಕ್ಸ್ ಇರೋದು ಹೊಟ್ಟೆನಲ್ಲಿರೋದು ಒಂದೇ ಒಂದು, ನಮ್ಮ ಕಣ್ಣದು ಮತ್ತೆ ಕಿಡ್ನಿ ಎಲ್ಲ ಎರಡೆರಡು ಉಂಟು, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಅಂತ. ಬಟ್ ನಮ್ದು ರೈಟ್ ಸೈಡ್ ಮಾತ್ರ ಒಂದು ಅಪೆಂಡಿಕ್ಸ್ ಇರೋದು ಒಂದೇ ಒಂದು. ಸೊ ಅಲ್ಲಿ ಏನಾಗ್ತದೆ ಅಲ್ಲಿ ಆ ಪೇನ್ ಮತ್ತೆ ಕೆಲವ್ರಿಗೆ ಸ್ಪೆಷಲಿ ಸಣ್ಣ ಮಕ್ಕಳಿಗೂ ಹುಡುಗಿರುಗಳಿಗೂ ಏನಾಗ್ತದೆ ಅಂದ್ರೆ ಲೈಕ್ ಅದು ಅಲ್ಲಿ ಯೂಶ್ವಲಿ ನೀರು ಕಡಿಮೆ ಕುಡಿತಾರೆ, ಅದನ್ನ ಬಗ್ಗೆಂತ ಕಲ್ಲದು ಬರೋದಕ್ಕೆ ಚಾನ್ಸ್ ಇದೆ. ಸೊ ಆ ಪೇನ್ ಮತ್ತೆ ನೋವು ಮತ್ತೆ ಇದು ಅಂತಲ್ಲದು ಅಪೆಂಡಿಕ್ಸ್ ನೋವು ಒಂದೇ ತರ ಇರ್ತದೆ. ಆಕ್ಚುಲಿ ಡಿಫ್ರೆನ್ಸ್ ಏನಾಗ್ತದೆ ಅಂದ್ರೆ ಲೈಕ್ ಅದು ಕಿಡ್ನಿದು ಪೇನ್ ಇರುವಾಗ ಅಲ್ಲಿ ಮುಂದಗಡೆಯಿಂದ ಬ್ಯಾಕ್ ಸೈಡ್ ಹೋಗ್ತದೆ ಆಕ್ಚುಲಿ, ಬಟ್ ಅಪೆಂಡಿಕ್ಸ್ ಮೇಲ್ಗಡೆ ಅಲ್ಲಿ ಮಾತ್ರ ಇರ್ತದೆ. ಸೊ ಅದೇ ಒಂದು ಡಿಫ್ರೆನ್ಸ್ ಇದನ್ನಲ್ಲಿ ಅದು. ಸೊ ಬಟ್ ಡಿಫ್ರೆನ್ಸ್ ಏನಂದ್ರೆ ಲೈಕ್ ಸಣ್ಣ ಕಲ್ಲಿರೋದು ಕಿಡ್ನಿಲಿರೋದು ಯೂಶ್ವಲಿ ನೀರು ಜಾಸ್ತಿ ಕುಡಿಯುವಾಗ ಹಾಗೆ ತನ್ನಿಚ್ಚೆ ಹೋಗ್ತದೆ. ಟ್ಯಾಬ್ಲೆಟ್ ಕೊಡೋದು ಯಾಕಂದ್ರೆ ಲೈಕ್ ನೋವು ಕಡಿಮೆ ಆಗೋದಕ್ಕೆ ಮಾತ್ರ ಕೊಡೋದು, ಅದು ಕಲ್ಲು ಕರಗದಂತ ಟ್ಯಾಬ್ಲೆಟ್ ಇಲ್ಲ. ಕಿಡ್ನಿದ ಬಗ್ಗೆ ಹೇಳ್ತೀನಿ ಅದು. ಅಪೆಂಡಿಕ್ಸ್ದು ಯೂಶ್ವಲಿ ಅಗೇನ್ ನಾನು ಹೇಳೋದು ಸ್ಟೇಜ್ 1 ಮಾತ್ರ ನಾವು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಾಕಿ ಇರೋದೆಲ್ಲ ನೀವು ಸರ್ಜರಿ ಮಾಡಬೇಕಾಗ್ತದೆ. ಸೊ ಅಗೇನ್ ಫಸ್ಟ್ ಸ್ಟೇಜ್ದು ನೋವು ಯಾವಾಗ ಬರ್ಬೋದಂತ ನಾವು ಹೇಳೋಕ್ಕಾಗಲ್ಲ, ಅದು ಮೇ ಬಿ ಒಂದು ವಾರ ಬಿಟ್ಟು ಬರ್ಬೋದು. ಟ್ಯಾಬ್ಲೆಟ್ದು ಸ್ಟ್ರೆಂತ್ ಕಡಿಮೆ ಆದಮೇಲೆ ಪುನಃ ನೋವು ಬರೋದಕ್ಕೆ ಚಾನ್ಸ್ ಇದೆ, ಪುನಃ ಇನ್ಫೆಕ್ಷನ್ ಬರೋದಕ್ಕೆ ಚಾನ್ಸ್ ಉಂಟು. ಮತ್ತೆ ಇನ್ನೊಂದು 1 ವರ್ಷ ಬಿಟ್ಟು ಬರ್ಬೋದು, ಇಲ್ಲ 10 ವರ್ಷ ಬಿಟ್ಟು ಬರ್ಬೋದು ಆಕ್ಚುಲಾಗಿ.
0: ಡಾಕ್ಟ್ರಿ, ಈಗ ಈ ಚರ್ಮದ ಮೇಲಿನ ಗಡ್ಡೆಗಳೆಲ್ಲ ಇರ್ತದೆ, ಇದನ್ನು ಯಾವ ರೀತಿ ನಾವು ಸರ್ಜರಿ ಇದನ್ನ ಮಾಡಬೇಕಾ ಅಥವಾ ಬೇಕಾ ಅನ್ನುವಂಥದ್ದು ಕೂಡ ಗೊಂದಲ ಇರುತ್ತೆ ಜನರಿಗೆ, ಇದರ ಬಗ್ಗೆ ತಾವು ಮಾಹಿತಿ ಕೊಡೋದಾದ್ರೆ.
2: ಆಯ್ತು ನೋಡಿ, ಇದು ಮೋಸ್ಟ್ಲಿ ನಮ್ದು ಇದು ಚರ್ಮದ ಮೇಲೆ ಇರೋದು ಗಡ್ಡೆ ಬರೋದು ಮೂರು ಟೈಪ್ ಇರ್ತದೆ ಆಕ್ಚುಲಿ. ಒಂದು ಕೊಬ್ಬಿನಂಶ ಗಡ್ಡೆ ನಿಲ್ತೀವಿ ನಾವು, ಆಕ್ಚುಲಿ ಲೈಪೋಮ ನಮ್ಮ ಮೆಡಿಕಲ್ ಟರ್ಮ್ನಲ್ಲಿ ಅದು ಲೈಪೋಮ ನಿಲ್ತೀವಿ ನಾವು, ಕೊಬ್ಬಿನಂಶ ಅಂತ ಬರೋದು. ಮತ್ತೊಂದು ಸಬೇಸಿಯಸ್ ಸಿಸ್ಟಿ ನಿಲ್ತೀವಿ ನಾವು, ಅದು ಹೇಗೆಂದ್ರೆ ಲೈಕ್ ಅದು ಬೆವರಿಕೆ ಆಗ್ತದಲ್ಲ ಅದು ಗ್ಲ್ಯಾಂಡ್ ಬ್ಲಾಕ್ ಆದ ಕಾರಣ ಅದು ಬರ್ತದೆ ಆಕ್ಚುಲಿ. ಮತ್ತೊಂದು ಸಣ್ಣದಾಗಿ ಏನು ಗಾಯ ಆಗಿ ಅದು ರೇಷಿಯಾಗ ಚೇಂಜ್ ಆಗ್ತದೆ ಅದು. ಸೊ ಇದು ಮೂರನಲ್ಲಿ ಒಂದು ಲೈಪೋಮ ಹೇಳ್ತೀನಿ ನಾವು ಫಸ್ಟದು, ಅದು ಯೂಶ್ವಲಿ ಅದು ಬರೋದು ಕಾರಣ ಅಂತ ಈಗ ಏನು ಗೊತ್ತಿಲ್ಲ ನಮ್ದು ಆ್ಯಕ್ಚುಲಿ. ಒಂದು ಹಾರ್ಮೋನ್ ಚೇಂಜಸ್ಸಿಂದ ಬರ್ಬೋದು, ಅದು ಎಲ್ಲ ಏಜ್ನವ್ರವ್ರಿಗೆ ಬರ್ತದೆ ಆ್ಯಕ್ಚುಲಿ. ಸಣ್ಣದಾಗಿ ಒಂದು ಗಡ್ಡೆ ಇರ್ಬೋದು, ಒಂದೇ ಒಂದು ಸೈಡ್ನಲ್ಲಿ ಒಂದೇ ಇರುತ್ತದೆ ಆ್ಯಕ್ಚುಲಿ. ಸ್ವಲ್ಪ ದಪ್ಪಾಗಿ ನೋವು ಕೊಡೋದಲ್ಲ ಅದು, ನಾರ್ಮಲ್ ಆಗಿರೋದು ಕೊಬ್ಬು ಅದು ಸ್ವಲ್ಪ ಅಬ್ನಾರ್ಮಲ್ ಆಗಿ ಸ್ವಲ್ಪ ದಪ್ಪ ಆಗ್ತದೆ ಅಷ್ಟೇ. ಮತ್ತೊಂದು ಅದು ಕೊಬ್ಬು ಜಾಸ್ತಿ ತಿನ್ನ ಕಾರಣ ಬರೋದಂತ ಇಲ್ಲ ಅದು ಆ್ಯಕ್ಚುಲಿ. ಅಗೇನ್ ಅದು ಯೂಶ್ವಲಿ ಏನಂದ್ರೆ ಸಣ್ಣದಿರುವಾಗ ನಾನೆಲ್ಲೋದು ಒಂದು ಸೆಂಟಿಮೀಟರ್ ಸಣ್ಣದಾಗಿ ಒಳಗಡೆ ಇರುವಾಗ ಅದು ಹಾಗೆ ಬಿಡ್ಬೋದು, ದೊಡ್ಡದಾಗಿ ಬರುವಾಗ ತೆಗಿಬೇಕಾಗ್ತದೆ. ಕೆಲವ್ರಿಗೆ ಜಾಸ್ತಿ ಇರುತ್ತದೆ ಆ್ಯಕ್ಚುಲಿ, ತುಂಬ ಜಾಗನಲ್ಲಿ ಇರ್ತದೆ ಅದು, ಒಂದು ಮೂವತ್ತು ಇರೋದಲ್ಲ. ಅದು ಯಾವ್ದು ಜಾಸ್ತಿ ದೊಡ್ಡದು ಉಂಟು ಅದು ಮಾತ್ರ ನಾವು ಸರ್ಜರಿ ಮಾಡಿ ತೆಗಿಬೇಕಾಗ್ತದೆ. ಸರ್ಜರಿಯಿಂದ ಸಣ್ಣದಾಗಿ ಅಲ್ಲಿ ಇಂಜೆಕ್ಷನ್ ಸಣ್ಣದಿರುವಾಗ ಅದು ಸುತ್ತು ಇಂಜೆಕ್ಷನ್ ಒಂದು ಕೊಟ್ಟು ತೆಗಿಬೋದು ಆ್ಯಕ್ಚುಲಿ. ಅವತ್ತು ಅಡ್ಮಿಷನ್ ಆಗಬೇಕು ಆ ಥರ ಏನಿಲ್ಲ, ಯೂಶ್ವಲಿ ಹಾಗೆ ಕಲಿಸ್ಬೋದು. ದೊಡ್ಡದಾದ್ಮೇಲೆ ಏನಾಗ್ತದೆ ಪ್ರಾಬ್ಲಮ್ ಅದೇ, ನೀವು ಆ ಟೈಮ್ನಲ್ಲಿ ಅಡ್ಮಿಷನ್ ಆಗಿ ಆಪ್ರೇಷನ್ ಮಾಡಿ ಒಂದು ಹೋಗ್ಬೇಕಾಗ್ತದೆ. ಅದು ಸೆಕೆಂಡ್ ಇರೋದು ಸಬೇಸಿಯಸ್ ಸಿಸ್ಟ್, ಅದು ಬೆವರಿಕೆ ಆಗಿದ್ದು ಅದು ಗ್ಲ್ಯಾಂಡ್ ಬ್ಲಾಕ್ ಆಗಿದ ಕಾರಣ ಬರೋದು. ಅದು ನೀವು ಹೇಗ್ಲೋ ಅದು ಏನಾಗ್ತದೆ ಲೈಕ್ ಯಾವಾಗ ಪೇಯ್ನ್ ಡೆಫಿನೆಟ್ ಆಗಿ ಬರ್ತದೆ ಲೇಟರ್ ಆಗಿ. ಸೊ ಅದು ನೀವು ಸೇಮ್ ಇಂಜೆಕ್ಷನ್ ಕೊಟ್ಟು ತೆಗಿಯೋದು ಬೆಟರ್. ಥರ್ಡ್ ರೀತಿ ಇರೋದು ಆಪ್ಸಸ್ ಅಂತ ಹೇಳ್ತೀನಿ ನಾವು, ಅದು ಅದು ರೇಷಿ ಬರೋದು ಅದೆಲ್ಲ. ಅದು ಸಣ್ಣದಾಗಿ ಗಾಯ ಆಗಿರ್ಬೋದು, ಸಣ್ಣದಾಗಿ ಈವನ್ ಮಸ್ಕಿಟೋ ಬೈಟ್ ಇರೋದು ಅದನ್ನ ಕೂಡ ಅದು ಆಪ್ಸಸ್ ಬರೋದಕ್ಕೆ ಚಾನ್ಸ್ ಇದೆ. ಸೊ ಅದು ಆಪ್ಸಸ್ ಇರೋದು ಅಂದ್ರೆ ಸಣ್ಣದಾಗಿ ಇರೋದು ಅಂದ್ರೆ ರೇಷ್ ಇರೋದು ಆ ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು. ಬಟ್ ದೊಡ್ಡದಾಗಿತ್ತು ಸ್ಪೆಷಲಿ ಲೈಕ್ ಶುಗರ್ ಇರೋದಕ್ಕೆ ಮತ್ತೆ ಏಜ್ ಆಗಿರೋದು ಅವ್ರಿಗೆ ಬರುವಾಗ ಡೆಫಿನೆಟ್ ಆಗಿ ಆಪರೇಷನ್ ಮಾಡಬೇಕಾಗ್ತದೆ. ಅದು ರೇಷಿ ತೆಗೆದು ಡೈಲಿ ಡ್ರೆಸ್ಸಿಂಗ್ ಮಾಡಿ ತನ್ನಿಚ್ಚಾದ ಬಂದಾಗ್ತದೆ.
0: ಮತ್ತೆ ಹೆಚ್ಚಿನದಾಗಿ ಕೇಳಿ ಬರ್ತಾ ಇರುವಂತದ್ದು ಡಾಕ್ಟ್ರೆ ಅರ್ನಿಯಾ ಬಗ್ಗೆ, ಈ ಅರ್ನಿಯಾ ಅಂತ ಹೇಳಿದ್ರೆ ಏನು, ಮತ್ತೆ ಅರ್ನಿಯಾ ಶಸ್ತ್ರಚಿಕಿತ್ಸೆಯನ್ನ ಯಾಕೆ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಡೆಫಿನೆಟ್ ಆಗಿ ಅರ್ನಿಯಾದು ನೋಡುವಾಗ ಲೈಕ್ ತುಂಬ ಜಾಗನಲ್ಲಿ ಅರ್ನಿಯಾ ಉಂಟದು. ಸ್ಪೆಷಲಿ ಅರ್ನಿಯಾದು ಆಕ್ಚುಲಿ ಲೈಕ್ ಎಲ್ಲ ಜಾಗಕ್ಕೆ ಬರ್ತದೆ, ಐ ಮೀನ್ ಎಲ್ಲರಿಗೂ ಬರ್ತದೆ ಆಕ್ಚುಲಿ. ಸ್ಪೆಷಲಿ ಮ್ಯಾನ್ ಅಂಡ್ ವುಮನ್, ಮಹಿಳೆಯರು ಮತ್ತೆ
0: ಪುರುಷರಿಗೆ
2: ಬರ್ತದೆ ಆಕ್ಚುಲಿ. ಪುರುಷರವ್ರದಲ್ಲಕ್ಕಿಂತ ಸ್ಪೆಷಲಿ ನೋಡುವಾಗ ಅವರು ತುಂಬ ಅದು ಭಾರತ ಕೆಲಸ ಮಾಡ್ತಾರಲ್ಲ ಅವರದು ಸ್ವಲ್ಪ ಅವ್ರಿಗೆ ಜಾಸ್ತಿ ಬರೋದಕ್ಕೆ ಚಾನ್ಸ್ ಇದೆ. ಅದು ಎಲ್ಲಿ ಬರ್ತದೆ ಅಂದರೆ ಯೂಶ್ವಲಿ ಅದು ಹೊಟ್ಟೆ ಕೆಳಗಡೆ ಅದು ಆ್ಯಕ್ಚುಲಿ ಮೂತ್ರ ಹೋಗೋ ಜಾಗ ಸೈಡ್ನಲ್ಲಿ, ಆ ಸೈಡ್ ಮೇಲ್ಗಡೆ ಅದು ಹೊಟ್ಟೆ ಕೆಳಗಡೆ ಅದು ಆ ಜಾಗನಲ್ಲಿ ಅದು ಸ್ವಲ್ಪ ದಪ್ಪಾಗಿ ಗುಳ್ಳೆ ಥರ ಬರ್ತದೆ. ಅದು ಕೆಲಸ ಮಾಡುವಾಗ ಭಾರ ಎತ್ತುವಾಗ ಸ್ವಲ್ಪ ದಪ್ಪ ಆಗ್ತದೆ, ಮತ್ತೆ ಮಲಗುವಾಗ ಕಡಿಮೆ ಆಗ್ತದೆ, ಎರಡು ಸೈಡ್ ಬರ್ತದೆ ಅದು ಆ್ಯಕ್ಚುಲಿ. ಮತ್ತೊಂದು ಭಾರ ಎತ್ತುವಾಗ ಬರೋದು, ಮತ್ತೆ ಅದು ಸಿಗರೇಟ್ ಕುಡಿಯೋದು, ತುಂಬ ಕೆಮ್ಮು ಜಾಸ್ತಿ ಬರೋದು, ಮತ್ತೆ ಮೂತ್ರ ಅದು ಸ್ವಲ್ಪ ಹೋಗುವಾಗ ಸ್ವಲ್ಪ ಕಷ್ಟಪಟ್ಟು ಹೋಗೋದು, ಬಿಟ್ಟು ಬಿಟ್ಟು ಹೋಗೋದು, ಮತ್ತೆ ಮೋಷನ್ ಸ್ವಲ್ಪ ಟೈಟ್ ಆಗಿ ಹೋಗೋದು, ಕಷ್ಟಪಟ್ಟು ಅದು ಪ್ರೆಷರ್ ಕೊಟ್ಟು ಹೋಗ್ಬೇಕು, ಅದನ್ನ ಕಾರಣ ಅರ್ನಿಯ ಅಲ್ಲಿ ಬರೋದು ಆ್ಯಕ್ಚುಲಿ ಅದು ಮೇಲ್ ಅವ್ರಿಗೆ ಆ್ಯಕ್ಚುಲಿ. ಸೊ ಅದು ಆಪ್ಷನ್ ಮೀನ್ಲಿಕ್ಕೆ ನಾವು ಆಪ್ಷನ್ ನೋಡುವಾಗ ಸರ್ಜರಿದ ಆಪ್ಷನ್ ಅದು, ಯಾಕೆಂದ್ರೆ ಅಲ್ಲಿ ಹೊಟ್ಟೆದಿಂದ ಸಣ್ಣದಾಗಿ ಒಂದು ತೂತ ಇರ್ತದೆ ನಾರ್ಮಲ್ ಆಗಿ, ಅದು ನಮ್ಮ ಕೆಲಸ ಮಾಡುವಾಗ ಪ್ರೆಷರ್ ಕಾರಣ ಜಾಸ್ತಿ ಆಗ್ತದೆ ಅದು. ಸೊ ಅದನ್ನ ಬಗೆಯಿಂದ ಅದು ಆ ಗ್ಯಾಪ್ ಜಾಸ್ತಿ ಆಗ್ತದೆ. ಆ ಗ್ಯಾಪ್ ನಾವು ಫುಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ ಏನೂ ಇಲ್ಲ ಆ್ಯಕ್ಚುಲಿ, ಜಸ್ಟ್ ಆಪರೇಷನ್ ಮಾಡಿ ಓಪನ್ ಮಾಡಿ ನಾವು ಒಳಗೆ ಹಾಕಿ ಕ್ಲೋಸ್ ಮಾಡಬೇಕಿತ್ತು. ಅದು ಒಂದು ಮಾತ್ರ ಆಪ್ಷನ್ ಅರ್ನಿಯನಲ್ಲಿ, ಆ ಟ್ಯಾಬ್ಲೆಟಲ್ಲಿ ಗುಣ ಆಗೋದಲ್ಲ. ಕೆಲವ್ರು ಕೇಳ್ತಾರೆ ಆ್ಯಕ್ಚುಲಿ ಗಡ್ಡೆ ಉಂಟಲ್ಲ ಅದು ಟ್ಯಾಬ್ಲೆಟ್ನಲ್ಲಿ ಕರಗ್ತದ ಹಾಗೆಂಥದ್ದು, ಅದು ರೇಷಿ ಥರ ಏನೋ ಉಂಟಂದರೆ ಟ್ಯಾಬ್ಲೆಟ್ನಲ್ಲಿ ಕರಗೋದಕ್ಕೆ ಚಾನ್ಸ್ ಉಂಟು, ಬಟ್ ಇದು ರೇಷಿ ಥರ ಇಲ್ಲ. ಅದು ಏನಾಗ್ತದೆ ಲೈಕ್ ಅದು ಹೊಟ್ಟೆ ಒಳಗಡೆ ಕರಲು ಆಚೆ ಬರ್ತದೆ ಆ್ಯಕ್ಚುಲಿ, ಅದೇ ದೊಡ್ಡದಾಗೋದು. ಕೆಲವರಾದ್ರು ತುಂಬ ವರ್ಷ ಕಳೆದು ಬರುವಾಗ ತುಂಬ ದೊಡ್ಡದಾಗಿ ಬೀಜೆ ಕಡೆ ಹೋಗ್ತದೆ ಅದು, ಅದು ದೊಡ್ಡ ಅರಣ್ಯ ನಿಲ್ತೇವೆ ನಾವು. ಯೂಶ್ವಲಿ ನೆಕ್ಸ್ಟು ಅದು ಯೂಶ್ವಲಿ ಮೇಲ್ ಜನರಿಗೆ ಬರೋದು, ನೆಕ್ಸ್ಟು ಹುಡುಗಿಗಳಿಗೆ ಬರೋದು. ಅದು ನೀವು ನೋಡುವಾಗ ಯೂಶ್ವಲಿ ಅವ್ರದ್ದು ಒಕ್ಕಲಿನಲ್ಲಿ ಅರಣ್ಯ ಬರ್ತದೆ, ಯಾಕಂದರೆ ಲೈಕ್ ಅವ್ರದ್ದು ತುಂಬ ಇದು ಪ್ರೆಗ್ನೆಂಟ್ ಡೆಲಿವರಿ ಜಾಸ್ತಿ ಆಗಿರೋಕ್ಕೆ ಬರೋದು, ಮಸಲ್ ವೀಕ್ನೆಸ್ ಆಗಿರೋ ಕಾರಣ ಬರೋದು. ಹುಡುಗರುಗಳಿಗೂ ಸ್ಪೆಷಲಿ ಮೇಲ್ ಜನರಿಗೂ ಜಾಸ್ತಿ ಬರೋದ ಕಾರಣ ಅದು ಹೊಟ್ಟೆ ದಪ್ಪ ಇರೋದು ಅದನ್ನ ಕಾರಣ ಬರೋದಕ್ಕೆ ಚಾನ್ಸ್ ಇದೆ ಅದು ಒಕ್ಕಲಿನಲ್ಲಿ. ಎಲ್ಲ ಹರ್ನಿಯಾದ ನೀವು ಆಪರೇಷನ್ ಮಾಡಬೇಕಾಗ್ತದೆ. ಅದು ಈಗ ಸದ್ಯಕ್ಕೆ ನಮ್ದು ಆಪರೇಷನ್ ಅಂದ್ರೆ ಲೈಕ್ ಅಂದ್ರೆ ಲ್ಯಾಪ್ರೋಸ್ಕೋಪ್ ನಲ್ಲಿ ಮಾಡಬಹುದು ಇಲ್ಲ ಓಪನ್ ನಲ್ಲಿ ಮಾಡಬಹುದು. ಆಕ್ಚುಲಿ
0: ಡಾಕ್ಟರ್, ಈಗ ಇದು ಸಣ್ಣ ಮಕ್ಕಳಿಗೆ ಏನಾದರೂ ಹರ್ನಿಯ ಸಮಸ್ಯೆ ಬರ್ತದೆ, ಈಗ ಹುಟ್ಟುವ ಮಕ್ಕಳಿಗೆಲ್ಲ ಹೇಗೆ ಬರುತ್ತಾ?
2: ಅವ್ರಿಗೂ ಬರ್ತದೆ ಆಕ್ಚುಲಿ, ಸಣ್ಣ ಮಕ್ಕಳು ಎಸ್ಪೆಷಲಿ ಲೈಕ್ ನಾನು ಹೇಳೋದು ಒಂದು ಒಂದು ವರ್ಷ ಒಳಗಡೆ ಇರೋದಕ್ಕೆ ಬರ್ತದೆ, ಎರಡು ಮೂರು ವರ್ಷ ಇರೋದಕ್ಕೆ ಬರ್ತದೆ ಆಕ್ಚುಲಿ. ಅದು ಮುಟ್ಟುವಾಗಲಿಂದ ಏನಾಗ್ತದೆ ಲೈಕ್ ಆ ಜಾಗ ಸ್ವಲ್ಪ ವೀಕ್ನೆಸ್ ಇರ್ತದೆ, ಅದು ಮಗು ಡೆಲಿವರಿ ಟೈಮಿಂದ ಸ್ವಲ್ಪ ವೀಕ್ನೆಸ್ ಇರ್ತದೆ ಆ್ಯಕ್ಚುಲಿ. ಹೋಗುವಾಗ ಏನಾಗ್ತದೆ ಲೈಕ್ ಸ್ವಲ್ಪ ಕೂಡ್ತದೆ ಆ್ಯಕ್ಚುಲಿ, ಕೆಲವು ಮಕ್ಕಳು ಕೂಡೋದಿಲ್ಲ. ಆ ಮಕ್ಕಳಕ್ಕೆ ಏನ ಮಾಡಬೇಕಂದ್ರೆ ಲೈಕ್ ಅದು ಆಪರೇಷನ್ ಅವಾಗ ಅವ್ರದ್ದು ಆಪರೇಷನ್ ಮಾಡಬೇಕು. ಆ ಟೈಮ್ನಲ್ಲಿ ಏನಂದ್ರೆ ಲೈಕ್ ಮಕ್ಕಳು ಸಣ್ಣ ಮಕ್ಕಳಿಗೂ ಮತ್ತು ದೊಡ್ಡವ್ರ ಆಪರೇಷನ್ ಡಿಫ್ರೆನ್ಸ್ ಏನಂದರೆ, ದೊಡ್ಡವ್ರಿಗೂ ಎಸ್ಪೆಷಲಿ 18 ಇಯರ್ಸ್ ಮೇಲೆ ಆಪರೇಷನ್ ಮಾಡೋರಿಗೂ ನಾವು ಮೆಷ್ ಅಂತ ಹಾಕ್ತೀವಿ, ನಾವು ಪ್ಲಾಸ್ಟಿಕ್ನಲ್ಲಿ ಒಂದು ಚೀಲ ಒಂದು ಸಿಗ್ತದೆ, ಅದು ನಾವು ಹಾಕ್ಬೇಕಾಗ್ತದೆ ಡೆಫಿನೆಟಾಗಿ. ಯಾಕೆಂದರೆ ಅದು ಪುನಃ ಅರ್ನಿಯ ಬರಬೇಡ ಅಂತ ನಾವು ಹಾಕೋದು. ಬಟ್ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಯೂಶಲಿ ಏನು ಮಾಡಬೇಕಂದ್ರೆ ಅದು ಹಾಕ್ಬೇಕಂತೇನು ಅವಶ್ಯ ಇಲ್ಲ, ಮೆಷ್ ಹಾಕ್ಬೇಕಂತ. ಮೆಷಲ್ಲ ಜಸ್ಟ್ ಜಸ್ಟ್ ಹೋಗಿ ಅದು ಕ್ಲೋಸ್ ಮಾಡಿ ಬರ್ಬೋದು ಆ್ಯಕ್ಚುಲಿ. ಅದು ಸಣ್ಣ ಆಪ್ರೇಷನ್ ಆಗ್ತದೆ ಅವರು ಸಣ್ಣ ಮಕ್ಕಳಿಗೆ ಅದು. ಬಟ್ ಅದು ಎಂತಲ್ಲ ಅದು ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಇಲ್ಲ ಅಂದರೆ ಜನರಲ್ ಅನಸ್ಥೆಸಿಯಾ ಕೊಟ್ಟು ಮಾಡ್ತಾರೆ ಅದು.
0: ಓಕೆ, ಈಗ ನಮ್ಮ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈಗ ನಿಮ್ಮ ಏನು ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗ ಇದೆ, ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಡಾಕ್ಟ್ರೆ?
2: ಇಲ್ಲಿ ನೀವು ನೋಡಿ ಲೈಕ್ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ ಆ್ಯಕ್ಚುಲಿ, ಸೂಪರ್ ಸ್ಪೆಷಾಲಿಟಿ ಎಲ್ಲ ಸಿಗ್ತದೆ. ಎಸ್ಪೆಷಲಿ ಜನರಲ್ ಸರ್ಜರಿ ನೋಡುವಾಗ ನಿಮ್ಮದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರ್ತದೆ, ಎಂಡೋಸ್ಕೋಪಿ ಮಾಡ್ತೀನಿ ನಾವು, ಹೀಗೆ ಓಪನ್ ಸರ್ಜರೀಸ್ ಎಲ್ಲ ಮಾಡ್ತೀನಿ ನಾವು, ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟು, ಕ್ಯಾನ್ಸರ್ ರೋಗಕ್ಕೂ ಟ್ರೀಟ್ಮೆಂಟ್ ಉಂಟು ಇಲ್ಲಿ. ಪ್ಲಸ್ ಇವ್ರದ್ದು ಮೂತ್ರದ ಪ್ರಾಬ್ಲಮ್ ಇರೋದಕ್ಕಂತ ಡಾಕ್ಟ್ರ್ ಒಬ್ಬರು ಬರ್ತಾರೆ ಇಲ್ಲಿ, ಲೈಕ್ ಫ್ರೈಡೇ ಬರ್ತಾರೆ. ಆಯ್ತು, ಮತ್ತೊಂದು ಚರ್ಮದ ರೋಗ ಅದಕ್ಕಂತ ಡಾಗ ಸಪ್ರೇಟ್ ಸರ್ಜರಿ ಉಂಟಂದು ಆ ಡಾಕ್ಟ್ರ್ ಬರ್ತಾರೆ ಆ್ಯಕ್ಚುಲಿ. ಮತ್ತೊಂದು ಹೊಟ್ಟೆ ಒಳಗಡೆದು ಕರಲದು ಪ್ರಾಬ್ಲಮ್ ಅದು, ಮತ್ತು ಲಿವರ್ ಪ್ರಾಬ್ಲಮ್ ಇರೋದಕ್ಕಂತ ಸಪ್ರೇಟಾಗಿ ಡಾಕ್ಟ್ರು ಶನಿವಾರ ಬರ್ತಾರೆ. ಅವರದು ಎಂಡೋಸ್ಕೋಪಿ ಮಾಡ್ತಾರೆ, ಕೊಲನೋಸ್ಕೋಪಿ ಮಾಡ್ತಾರೆ ಅದು ಆ್ಯಕ್ಚುಲಿ. ಇದು ಈ ಫೆಸಿಲಿಟೀಸ್ಲೇ ನಮ್ಮ ಹತ್ರ ಉಂಟದ್ದು.
0: ಡಾಕ್ಟ್ರೆ, ಈಗ ಈ ರೀತಿ ಇದ್ದಂಥ ಸಮಸ್ಯೆಗಳು, ಈಗ ಅರ್ನಿಯ ಆಗಿರ್ಬೋದು ಅಥವಾ ಅಪೆಂಡಿಕ್ಸ್ ಆಗಿರ್ಬೋದು, ಲೈಕ್ ಪಿತ್ತಕೋಶಕ್ಕೆ ಸಂಬಂಧಪಟ್ಟಿದ್ದು ಆಗಿರ್ಬೋದು, ಇಂಥದ್ದೆಲ್ಲ ಬರೋದಕ್ಕೆ ನಮ್ಮ ಜನರ ಒಂದು ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ಕಾರಣ ಆಗುತ್ತೆ. ಯಾವ ರೀತಿಯಾದಂಥ ಆಹಾರ ಕ್ರಮಗಳು, ಲೈಕ್ ಫುಡ್ಗಳನ್ನು ಯಾವ ರೀತಿ ತಗೊಳ್ಬೇಕು, ಅದರ ಬಗ್ಗೆ ನಿಮ್ಮ ಸಲಹೆ?
2: ಓಕೆ, ಡೆಫಿನೆಟಾಗಿ ಇದನ್ನು ನೋಡಿ ಲೈಕ್ ಈಗ ಅಪೆಂಡಿಕ್ಸ್ ಬಗ್ಗೆ ನೀವು ಹೇಳುವಾಗ, ಈಗ ಜಾಸ್ತಿ ಇದು ಪ್ಯಾಕ್ಡ್ ಫುಡ್ ಜಾಸ್ತಿ ಆಗಿತ್ತು, ಪ್ರೊಸೆಸ್ಡ್ ಫುಡ್ ಜಾಸ್ತಿ ಇರ್ತದೆ ಆ್ಯಕ್ಚುಲಿ, ಅದು ನಾವು ಅವಾಯ್ಡ್ ಮಾಡೋರು ಬೆಟರ್. ಆ್ಯಕ್ಚುಲಿ ಅಪೆಂಡಿಕ್ಸ್ ನೀವು ಅವಾಯ್ಡ್ ಮಾಡೋದಕ್ಕಿಂತ ಪ್ರತ್ಯೇಕ ಇದೇನಿಲ್ಲ ಆ್ಯಕ್ಚುಲಿ. ಬಟ್ ಈಗ ನಮ್ಮದು ಈಗ ಜಾಸ್ತಿ ನಾವು ನೋಡೋದು ಹೇಗೆಂದರೆ ಲೈಕ್ ಈಗ ದೊಡ್ಡವ್ರಿಗೂ ಅದು ಬರೋದಕ್ಕೆ ಕಾರಣ ಈಗ ಹೇಗೆ ನೋಡುವಾಗ ಮೋಸ್ಟ್ಲಿ ಅದು

0: ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನೋದು, ಮತ್ತು ಮಸಾಲೆ ಐಟಮ್ ಜಾಸ್ತಿ ತಿನ್ನೋದು, ಮತ್ತು ಜಾಸ್ತಿ ಖಾರ ಹಾಕಿ ಮಾಡೋದು, ಹುಳಿ ಹಾಕಿ ಮಾಡೋದು, ಮತ್ತು ನೀರು ಕಡಿಮೆ ಕುಡಿಯೋದು, ಈ ಕಾರಣದ ಕಾರಣ ನೋಡುವಾಗ ಪಿತ್ತಕೋಶ್ನಲ್ಲಿ ಕಲ್ಲು ಬರೋದಕ್ಕೆ ಚಾನ್ಸ್ ಉಂಟು. ಸೊ ಪಿತ್ತ ಯಾವಾಗಲೂ ಜಾಸ್ತಿ ಬರ್ತಾ ಇರ್ತದೆ ಆ್ಯಕ್ಚುಲಿ ಲಿವರಿಂದ.
1: ಆ
0: ಪಿತ್ತಕೋಶ ಏನು ಮಾಡ್ತದೆ ಅಂದರೆ ಅದು ಸ್ಟೋರ್ ಮಾಡ್ತದೆ ಆ್ಯಕ್ಚುಲಿ. ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನುವಾಗ ಏನಾಗ್ತದೆ ಅಂದರೆ ಲೈಕ್ ಅದು ಜಾಸ್ತಿ ಯೂಸ್ ಆಗ್ತದೆ, ಹೊಸದನ್ನು ಬರೋದು ಮಾತ್ರ ಯೂಸ್ ಆಗ್ತದೆ, ಅಲ್ಲೇ ಯೂಸ್ ಆಗುತ್ತೆ. ಅದು ಸ್ಟೇಮ್ ಅಲ್ಲಿ ಇಟ್ಟು ಏನಾಗ್ತದೆ ಅಂದರೆ ಲೈಕ್ ಅದು ಕಲ್ಲಾಗಿ ಶುರು ಆಗ್ತದೆ. ಅದು ಕಿಡ್ನಿದ ಕಲ್ಲು ಮತ್ತು ಪಿತ್ತಕೋಶ ಕಲ್ಲು ಒಂದೇ ಥರ ಇಲ್ಲ. ಕಿಡ್ನಿದ ಕಲ್ಲು ನೀರು ಜಾಸ್ತಿ ಕುಡಿಯುವಾಗ ಯೂಶಲಿ ಹೋಗ್ತದೆ. ಕೆಲವು ಮಕ್ಕಳು ಕೇಳ್ತಾರೆ ಅದು ಸರ್ ಹೊಟ್ಟೆ ಒಳಗಡೆ ಕಲ್ಲು ಉಂಟು ಅದು ಹೋಗ್ತದಲ್ಲ ನೀರು ಜಾಸ್ತಿ ಕುಡಿಯುವಾಗ ಇದೆಯಾಗೆ ಹೋಗೋದಲ್ಲ ಅಂತ. ಕಿಡ್ನಿದು ಕಲ್ಲು ಇರೋದು ಬೇರೆ ಸಮಸ್ಯೆ, ಅದು ಪಿತ್ತಕೋಶನಲ್ಲಿ ಕಲ್ಲಿರೋದು ಬೇರೆ ಸಮಸ್ಯೆ. ಅದು ಪಿತ್ತಕೋಶದ ಕಲ್ಲದು ಟ್ಯಾಬ್ಲೆಟ್ ಕೊಟ್ಟು ಟ್ಯಾಬ್ಲೆಟ್ ಉಂಟು, ಅದು ಕೊಡೋದ ಕಾರಣ ಏನಂದ್ರೆ ಲೈಕ್ ಅದು ಹೊಸದಾಗಿ ಕಲ್ಲು ಬರೋದಿಲ್ಲ ಅಂತ ನಾವು ನೋಡ್ಬೋದು. ಬಟ್ ಸರ್ಜರಿ ಮಾಡೋದು ಬೆಟರ್ ಅದಕ್ಕೆ ಆ್ಯಕ್ಚುಲಿ. ಲ್ಯಾಪ್ರೋಸ್ಕೋಪ್ನಲ್ಲಿ ಯೂಶಲಿ ಮಾಡ್ತೀವಿ ನಾವು. ಇನ್ ಕೇಸ್ ಅದು ಕ್ಯಾನ್ಸರಾಗೆ ಆಗ್ತದೆ ಅಂದರೆ ಅದು ಮಾತ್ರ ನಾವು ಓಪನ್ ಸರ್ಜರಿ ಮಾಡ್ತೀವಿ ನಾವು ಆ್ಯಕ್ಚುಲಿ.
1: ಡಾಕ್ಟರ್, ಈಗ ಅರ್ನಿಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಅರ್ನಿಯ ನಮ್ಮ ಈ ಜನರಲ್ಲಿ ಉಂಟು ಅಥವಾ ಆ ರೀತಿಯಾದ ಪ್ರಾಬ್ಲಮ್ ಉಂಟು ಅಂತ ಗೊತ್ತಾಗೋದು ಹೇಗೆ, ಮತ್ತು ಅದರಿಂದ ಆಪರೇಷನ್ ಮಾಡದಿದ್ದರೆ ಏನೆಲ್ಲ ಒಂದು ಸಮಸ್ಯೆಗಳಾಗ್ಬೋದು?
0: ಈಗ ಅರ್ನಿಯದು ಹೇಗೆ ಆಗ್ತದೆ ಅಂತ ಲೈಕ್ ನಾವು ಇಲ್ಲ ತನಕ ಅದು ಮುಂಚೆ ಹೇಳಿದ್ದೀನಲ್ಲ ನಾನು, ಅದಂತಲ್ಲ ಅದು ಜಾಸ್ತಿ ಭಾರ ತೂಕೋದು ಎತ್ತೋದು, ಸ್ಪೆಷಲಿ ಲೈಕ್ ಈವನ್ ಅಬ್ನಾರ್ಮಲ್ ವೆಯ್ಟ್ ಲಿಫ್ಟಿಂಗ್, ಈಗ ಜಿಮ್ಗೆ ಹೋಗೋರೋದು ಸ್ವಲ್ಪ ವೆಯ್ಟ್ ಲಿಫ್ಟ್ ಪ್ರಾಪರಾಗಿ ಆ ಪೊಸಿಷನಲ್ಲಿ ಮಾಡುತ್ತೆ, ಲೈಕ್ ಇನ್ನು ಲಿಫ್ಟ್ ಮಾಡಬೇಕು. ಪೊಸಿಷನ್ ಚೇಂಜ್ ಆಗಿತ್ತು ಅಂದರೆ ಆ ಪೋಸ್ಚರ್ ಚೇಂಜ್ ಆಗಿ ತಗೊಳ್ಳ ವೆಯ್ಟ್ ಲಿಫ್ಟ್ ಮಾಡುವಾಗ ಅವ್ರಿಗೆ ಅರ್ನಿಯಾ ಬರೋದಕ್ಕೆ ಚಾನ್ಸ್ ಇದೆ. ಮತ್ತು ಲೈಕ್ ಇದು ಯೂಶಲಿ ಲೈಕ್ ಭಾರ ಎತ್ತೋದು ಕೂಲಿ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಭಾರ ಜಾಸ್ತಿ ಎತ್ತಾರೆ ಆ್ಯಕ್ಚುಲಿ. ಸೊ ಅವ್ರಿಗೂ ಅರ್ನಿಯಾ ಬರೋದಕ್ಕೆ ಚಾನ್ಸ್ ಉಂಟು. ಮತ್ತೊಂದು ಏಜ್ ಜಾಸ್ತಿ ಆಗಿರೋಕ್ಕೂ ಅರ್ನಿಯಾ ಬರ್ತದೆ. ಅವ್ರಿಗೆ ಆಗ್ತದೆ ಅಂದರೆ ಅದು ಪ್ರಾಸ್ಟೇಟ್ ಗ್ರಂಥಿ ಉಂಟು ಆ್ಯಕ್ಚುಲಿ. ಅದೇನಾಗ್ತದೆ ಅಂದರೆ ಸ್ವಲ್ಪ ಏಜ್ ಜಾಸ್ತಿ ಆಗುವ ಸ್ಪೆಷಲಿ 40-45 ಮೇಲೆ ಆಗುವಾಗ ಪ್ರಾಸ್ಟೇಟ್ ಏನಾಗ್ತದೆ ಸ್ವಲ್ಪ ದಪ್ಪ ಆಗ್ತದೆ. ಅದು ಕಿಡ್ನಿ ಇದಂತ ಯೂರಿನರಿ ಬ್ಲಾಡರ್ ಹೇಳ್ತೀನಿ ಅದು, ಮತ್ತು ಯೂರಿನ್ ಹೋಗೋ ಜಾಗ ಮಧ್ಯದಲ್ಲಿ ಉಂಟದು. ಅದೇನಾಗ್ತದೆ ಲೈಕ್ ಅದು ದಪ್ಪ ಆಗುವಾಗ ಅದು ಕಂಪ್ರೆಸ್ ಮಾಡ್ತದೆ, ಹೋಗೋ ಜಾಗ ಮೂತ್ರ ಹೋಗೋ ಜಾಗನ ಕಂಪ್ರೆಸ್ ಮಾಡ್ತದೆ. ಸೊ ಅದನ್ನ ಬಗ್ಗೆಯಿಂದ ಮೂತ್ರ ಬರೋದ್ರಲ್ಲಿ ನಿಮ್ಮದು ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ತೀನಿ ಲೈಕ್ ಅದು ಪ್ರೆಷರ್ ಕೊಟ್ಟು ಮಾಡ್ತೀವಿ, ನೀವು ಹೊಟ್ಟೆಯಿಂದ ನಾರ್ಮಲಾಗಿ ಪ್ರೆಷರ್ ಕೊಟ್ಟದ್ದು. ಸೊ ಅದನ್ನ ಕಾರಣ ಅರ್ನಿಯಾ ಬರ್ತದೆ ಏಜ್ ಆಗಿರೋರು. ಮಕ್ಕಳಕ್ಕದು ಯೂಶಲಿ ಮಕ್ಕಳಿಗೆ ಅದೇ ನಾನು ಮುಟ್ಟುವಾಗಿಂದ ಇರ್ತದೆ ಆ್ಯಕ್ಚುಲಿ. ಅದು ನಾವೇನು ರೀಸನ್ ಅಂತ ಅದೇನಿಲ್ಲ ಆ್ಯಕ್ಚುಲಿ, ಅದು ಬರುವಾಗಲೇ ಆಗಿರ್ತದೆ ಆ್ಯಕ್ಚುಲಿ. ಅದೇ ಅದು ರೀಸನ್ ಅಂತ ಏನಿಲ್ಲ ಅದು ಆ್ಯಕ್ಚುಲಿ, ಅದು ಹೇಗೆ ಬರ್ತದೆ ಅಂತ ಏನಿಲ್ಲ. ಅದು ನಾನು ಹೇಳಕ್ಕೆ ಅನ್ಕೊಂಡು ಲೈಕ್ ಅಲ್ಲಿ ಮಾಂಸ ಸ್ವಲ್ಪ ವೀಕ್ನೆಸ್ ಇರ್ತದೆ ಆ್ಯಕ್ಚುಲಿ, ಹೋಗುವಾಗ ಅದು ಕೂರ್ತದೆ ಆ್ಯಕ್ಚುಲಿ. ಬಟ್ ಕೆಲವ್ರಿಗೆ ಕೂಡೋದಲ್ಲ, ಅವ್ರಿಗೆ ನೀವು ಆಪ್ರೇಷನ್ ಮಾಡಬೇಕಂತ. ನೀವು ಲೇಟಾಗಿ ಮಾಡುವಾಗ ಏನಾಗ್ತದೆ ಲೈಕ್ ನೆಕ್ಸ್ಟ್ ಮೆಶ್ ಆಗಬೇಕಾಗ್ತದೆ. ನೀವು ಏಜ್ ಜಾಸ್ತಿ ಆಗುವಾಗ ಸಣ್ಣದಿರುವಾಗ ಮೆಶ್ ಆಗಿಲ್ಲ ಅಂದರೆ ಸ್ವಲ್ಪ ನಿಮ್ಮದೇ ಅಂತಲ್ಲ ಅದು ಮೆಶ್ ಅದು ಯೂಶಲಿ ಅದು ಒಂದು ಸ್ವಲ್ಪ ಏನಂದ್ರೆ ಲೈಕ್ ಅದು ಪ್ರಾಸ್ಟಿಕ್ ಥರ ಅದು ಆ್ಯಕ್ಚುಲಿ, ಲೈಕ್ ಆರ್ಥೋಪೆಡಿಕ್ ಸರ್ಜರಿ ಥರ ಅದು ನಾವು ಮಾಡೋದು. ಸೊ ಅದು ಮೆಶ್ ಆಗ್ತೀವಿ ನಾವು, ಅದು ಇನ್ಫೆಕ್ಷನ್ ಆಗೋದು ಚಾನ್ಸ್ ಜಾಸ್ತಿ ಉಂಟು. ಸೊ ಅದನ್ನ ಬಗ್ಗೆ ಅಂದರೆ ನೀವು ಸಣ್ಣದಿರುವಾಗ ಮಾಡುವಾಗ ಈಸಿ ಆಗ್ತದೆ ನಿಮ್ಗೆ ಆ್ಯಕ್ಚುಲಿ, ಖರ್ಚಾವೂ ಕಡಿಮೆ ಆಗ್ಬೋದು ನಿಮ್ಗೆ ಆ್ಯಕ್ಚುಲಿ. ಓ ಟಿ ಟೈಮಿಂಗ್ ಖರ್ಚಾಗ್ತದೆ ಅದು, ಸಣ್ಣ ಮಕ್ಕಳಂತ ನಾವು ಇಟ್ಕೊಂಡು ಹಾಗೆ ಬಿಡೋದು ಬೇಡ. ಮತ್ತೊಂದು ಸಣ್ಣ ಕೆಲವ್ರಿಗೆ ಏನಾಗ್ತದೆ ಲೈಕ್ ಗೋಕುಲ್ನಲ್ಲಿ ಅರ್ನಿಯಾ ಬರ್ತದೆ ಸಣ್ಣ ಮಕ್ಕಳಿಗೆ, 2-3 ತಿಂಗಳ ಮಕ್ಕಳಿಗೆಲ್ಲ ಇರ್ತದೆ ಆ್ಯಕ್ಚುಲಿ. ಅದು ಯೂಶಲಿ ಮಾಡಬೇಕಂತ ಅನವಶ್ಯಕನೇ ಇಲ್ಲ. ಆ ಅರ್ನಿಯಾ ಯೂಶಲಿ ಏನಾಗ್ತದೆ ಅಂದರೆ ಲೈಕ್ 1 ವರ್ಷ ಅಲ್ಲಿ 1-2 ವರ್ಷ ನೋಡುವಾಗಲೇ ಅದು ಕಡಿಮೆ ಆಗ್ತದೆ. ಇನ್ ಕೇಸ್ 2 ವರ್ಷ ಮೇಲೆ ಕಡಿಮೆ ಆಗಿಲ್ಲ ಅಂದರೆ ಆಪ್ರೇಷನ್ ಮಾಡೋದು ರೈಟ್. ಅದು ಆಯ್ತಾ, ನನ್ನ ಸಣ್ಣ ಮಕ್ಕಳಿಗೆ ಉಕ್ಕಲ್ನಲ್ಲಿ ಅರ್ನಿಯೋದು ಮಾತ್ರ ಇಲ್ಲದು, ಬಾಕಿ ಕೆಳಗಡೆ ಇರೋದು ಯಾವ ಏಜ್ ಇರುವಾಗಲೂ ಮಾಡೋದು ಬೆಟರ್ ಆ್ಯಕ್ಚುಲಿ. ನೆಕ್ಸ್ಟದು ಇನ್ ಕೇಸ್ ನಾನು ದೊಡ್ಡವ್ರಿಗೆ ಆಪ್ರೇಷನ್ ಮಾಡಿಲ್ಲ ಮತ್ತು ಸಣ್ಣ ಮಕ್ಕಳಿಗೆ ಮಾಡಿಲ್ಲ ಅಂದರೆ ಏನಾಗ್ಬೋದು ಅಂತ. ಈಗ ಅರ್ನಿಯೋದು ಸಣ್ಣ ಸ್ಟಾರ್ಟಿಂಗ್ನಲ್ಲಿ ಸಣ್ಣದಿರ್ತದೆ, ಹೋಗುವಾಗ ದೊಡ್ಡದಾಗ್ತದೆ. ದೊಡ್ಡದಾಗ ಏನಾಗ್ತದೆ ಅಂದರೆ ಸಣ್ಣದಿರುವಾಗ ಪ್ರಾಬ್ಲಮ್ ಇರೋದಲ್ಲ, ದೊಡ್ಡದಾಗ ಏನಾಗ್ತದೆ ಮಧ್ಯದಲ್ಲಿ ಐ ಮೀನ್ ದೊಡ್ಡದಾಗುವಾಗ ನಾನು ಹೇಳೋದು ಅರ್ನಿಯಾ ದೊಡ್ಡದಾಗ್ತದೋ ಅದನ್ನಲ್ಲಿ ಏನಾಗ್ತದೆ ಅಲ್ಲಿ ಕರ್ಲು ಬಂತಿಯತ್ಲಿ ಬಂದು ಹೋಗ್ತದೆ ಆ್ಯಕ್ಚುಲಿ, ಬಂದು ಹೋಗ್ತದೆ. ಸೊ ಬಂದು ಹೋಗಿ ಬ್ಲಾಕ್ ಆಗೋದಕ್ಕೆ ಚಾನ್ಸ್ ಇದೆ ಆ್ಯಕ್ಚುಲಿ. ಕರ್ಲು ಬ್ಲಾಕ್ ಆಗಿತ್ತು ಅಂದರೆ ನೀವು ಸಣ್ಣ ಕರ್ಲು ಕಟ್ ಮಾಡಿ ಪುನಃ ಅದು ದೊಡ್ಡ ಆಪ್ರೇಷನ್ ಥರ ಆಗ್ತದೆ. ಸೊ ನೀವು ದೊಡ್ಡ ಆಪ್ರೇಷನ್ ಮಾಡೋದ್ ಬಗ್ಗೆ ಅಂದರೆ ನೀವು ಸಣ್ಣದಾಗಿ ಅದು ಅರ್ನಿಯೋದು ಮಾಡೋದು ಸೇಫ್ಟಿ ನಮ್ಗೆ ಆ್ಯಕ್ಚುಲಿ, ಅದ್ರ ಬಗ್ಗೆ ಅಂತ ಹೇಳ್ತೀನಿ ನಾವು. ಅದು ಕೆಲವರು ಪ್ರಸನ್ನ ಮಾಡ್ತಾರೆ ಲೈಕ್ ನಮ್ಮದು ಬರುವಾಗ ಏನಾಗ್ತದೆ ಲೈಕ್ ಒಂದು ಬ್ಲಾಕ್ ಆಗಿ ಬರ್ತದೆ. ಅದು ಏನಾಗ್ತದೆ ಲೈಕ್ ಬ್ಲಾಕ್ ಹೇಗೆ ಆಗ್ತದೆ ಅದು ಹೇಗೆ ಅಂದರೆ ನೋವಾಗ್ತದೆ, ಯೂಶಲಿ ಅರ್ನಿಯಾ ನೋವಾಗೋದಲ್ಲ. ಎಮರ್ಜೆನ್ಸಿ ಆಗಿ ಆಗ್ತದೆ ಲೈಕ್ ಅರ್ನಿಯಾ ಅನ್ನೋದು ಅರ್ನಿಯಾದಲ್ಲಿ ನೋವಾಗ್ತದೆ, ಅದು ದಪ್ಪ ಅದು ಗಡ್ಡೆ ಇರೋದು ದಪ್ಪ ಇರ್ತದೆ, ಕೆಳಗಡೆ ಅದು ಮಲಗುವಾಗಲೂ ಇಲ್ಲ ಅದು ರೆಸ್ಟೋಗಳು ಕಡಿಮೆ ಆಗೋದಲ್ಲ ಅದೇ ಥರ ಇರ್ತದೆ. ಮತ್ತು ಆ ಜಾಗ ಸ್ವಲ್ಪ ರೆಡ್ ಆಗಿರೋದು, ವಾಂದಿ ಬರೋದು, ಮೋಷನ್ ಹೋಗಿಲ್ಲ, ಇದೆಲ್ಲ ನೋಡುವಾಗ ಅದು ಬ್ಲಾಕ್ ಆಗಿತ್ತದೆ. ಸೊ ನೀವು ಇಮಿಡಿಯೇಟ್

0: ಆಗಿ ನೀವು ಆಪರೇಷನ್ ಮಾಡಬೇಕು. ಅವಾಗ ನಾರ್ಮಲ್ ಆಗಿ ಹರ್ನಿಯ ಬಂದು ಹೋಗೋದು ಎಮರ್ಜೆನ್ಸಿ ತರ ಮಾಡಬೇಕಂತ ಅವಶ್ಯಕನಿಲ್ಲ. ಬಟ್ ಬ್ಲಾಕ್ ಆಗಿದೆ ಅಂದ್ರೆ ಡೆಫಿನೆಟ್ ಆಗಿ ನೀವು ಆಪರೇಷನ್ ಮಾಡಬೇಕು. ಆ ದಿನ ಮಾಡೋದು ಬೆಟರ್. ಲೇಟ್ ಮಾಡುವಾಗ ಆ ಕರಳದು ಸೆತ್ತೋಗೋದು ಚಾನ್ಸ್ ಉಂಟು. ಸೊ ಅದನ್ನ ಬಗ್ಗೆ ಅದು ಕಟ್ ಮಾಡಿಬಿಟ್ಟು ಪುನಃ ಅಟ್ಯಾಚ್ ಮಾಡೋದು ದೊಡ್ಡ ಆಪರೇಷನ್ ಆಗ್ತದೆ ನಿಮ್ಗೆ. ಸೊ ಅದನ್ನ ಬಗ್ಗೆ ಹರ್ನಿಯದ ಆಪರೇಷನ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ನಾವು.
1: ಮತ್ತೆ ಈ ತರ ಈ ಕೂತು ಕೆಲಸ ಮಾಡೋದ್ರಿಂದ ಅಥವಾ ಲಾಂಗ್ ಈ ತರ ವೆಹಿಕಲ್ ಡ್ರೈವ್ ಮಾಡೋದ್ರಿಂದ ಈ ತರದೆಲ್ಲ ಸಮಸ್ಯೆಗಳನ್ನಾದ್ರೂ ಬರಬಹುದಾ?
0: ಇಲ್ಲ, ಟ್ರಾವೆಲಿಂಗ್ ಮಾಡೋದು ಬೇಕೆಂದ್ರೆ ಹರ್ನಿಯದು ಏನು ಬರೋದಲ್ಲ ಆಕ್ಚುಲಿ. ಆಯ್ತಾ, ನೀವು ಟ್ರಾವೆಲಿಂಗ್ ಮಾಡೋದು ಜಾಸ್ತಿ ಅಂದ್ರೆ ನೀವು ಭಾರ ಎತ್ತೋದು ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಏನೇನು ಕೆಲಸ ಮಾಡ್ತಿರೋ ಅದು ಬರ್ತದೆ ಆಕ್ಚುಲಿ. ಸೊ ಟಿ ಬಿ ಕಾಯಿಲೆ ಇರೋದು ಬರ್ತದೆ ಆಕ್ಚುಲಿ, ಯಾಕಂದ್ರೆ ಕೆಮ್ಮು ಮಾಡ್ತಾರೆ. ಕೆಮ್ಮು ಮಾಡುವಾಗ ಏನಾಗ್ತದೆ ಲೈಕ್ ಅಲ್ಲಿ ಹೊಟ್ಟೆ ಒಳಗಡೆ ಪ್ರೆಷರ್ ಹೋಗ್ತದೆ. ಸೊ ಅದನ್ನ ಬಗ್ಗೆ ಹರ್ನಿಯ ಜಾಸ್ತಿ ಆಗ್ತದೆ. ಸೊ ಫಸ್ಟ್ದು ಕಾರಣ ಏನಂತ ನೋಡಿ ಆ ಕಾರಣದ ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು, ಮತ್ತೆ ಹರ್ನಿಯ ಟ್ರೀಟ್ಮೆಂಟ್ ಮಾಡೋದು ಬೆಟರ್. ಯಾಕಂದ್ರೆ ನೀವು ಕಾರಣ ಕಡಿಮೆ ಮಾಡಿಲ್ಲ ಅಂದ್ರೆ ಪುನಃ ಎಲ್ಲಿ ಹೋಗಿ ನೀವು ಸರ್ಜರಿ ಮಾಡುವಾಗಲೂ ಹರ್ನಿಯ ಡೆಫಿನೆಟ್ ಆಗಿ ಬರ್ತದೆ ನಿಮ್ಗೆ ಪುನಃ.
1: ಡಾಕ್ಟ್ರೇ, ಈ ಸಾಮಾನ್ಯ ಶಸ್ತ್ರ ವಿಭಾಗದ ಕುರಿತಾಗಿ ಮತ್ತೆ ಶಸ್ತ್ರಚಿಕಿತ್ಸೆಯ ವಿಚಾರದ ಕುರಿತಾಗಿ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಈ ಎಸ್ ಡಿ ಎಂ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ತಾವು ಅನೇಕ ಮಾಹಿತಿಗಳನ್ನು ಕೊಟ್ಟದಕ್ಕೆ ನಿಮಗೆ ಅನಂತ ಧನ್ಯವಾದಗಳು.
0: ಥ್ಯಾಂಕ್ ಯು. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಬೆಳ್ತಂಗಡಿಯ ತಣ್ಣೀರು ಪಂತದಲ್ಲಿ ನಡೆದ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಕೋಟಿ ವೃಕ್ಷ ಆಂದೋಲನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಶಲಕ್ಷ ಗಿಡಗಳ ನಾಟಿ ಆಂದೋಲನದ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾತುಗಳನ್ನು ಕೇಳೋಣ.
2: ಇವತ್ತು ಮುಖ್ಯವಾಗಿ ಈ ಸಾಮಾಜಿಕ ಅರಣ್ಯೀಕರಣ ಬಗ್ಗೆ ಕ್ಷೇತ್ರದ ವತಿಯಿಂದ ಶ್ರೀ ವಿವೇಕ್ ಪಾಯಸ್ ಅವರು ಕಳೆದ ಅನೇಕ ವರ್ಷಗಳಲ್ಲಿ ಬಹಳ ಉತ್ಸಾಹದಿಂದ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ 3-4 ವರ್ಷದ ಕಾರ್ಯಕ್ರಮಗಳನ್ನು ಗಮನಿಸಿದರೆ ಗಿಡ ನೆಡುವುದು ಮುಖ್ಯ ಅಲ್ಲ, ಗಿಡವನ್ನು ಸಂರಕ್ಷಣೆ ಮಾಡೋದು ಮುಖ್ಯ ಅನ್ನುವಂಥ ತತ್ವವನ್ನು ಅವರು ಮಾಡ್ಕೊಂಡಿದ್ದಾರೆ. ಈಗ ಅವರು ಹೇಳಿದ್ರು ಎಷ್ಟೋ ಲಕ್ಷ ಗಿಡ ನೆಟ್ಟಿದ್ದೇವೆ ಅಂತ. 10 ಲಕ್ಷ ನೀವು 1 ಕೋಟಿ ಗಿಡ ನೆಡಬಹುದು. ಆದರೆ ನಾನು ಪ್ರಶ್ನೆ ಕೇಳುವಂಥದ್ದು, ಎಷ್ಟು ಗಿಡ ಉಳಿದಿದೆ, ಎಷ್ಟು ಗಿಡ ಮತ್ತೆ ಜೀವ ಹಿಡಿದಿದೆ, ಎಷ್ಟು ಗಿಡ ಇವತ್ತು ರಕ್ಷಿಸಲ್ಪಟ್ಟಿದೆ ಅನ್ನೋದನ್ನು ನಾವು ಕೇಳ್ತೇವಲ್ಲದೆ ಗಿಡ ಎಷ್ಟು ನೆಟ್ಟಿದ್ದೀರಿ ಅಂತೇಳಿ ಅಲ್ಲ. ಯಾಕಂದರೆ ಎಷ್ಟು ವರ್ಷದಲ್ಲಿ ನೆಟ್ಟ ಗಿಡ ಎಲ್ಲೋ ಬದುಕಿದ್ದಿದ್ರೆ ನಮ್ಮ ಕಾಲಿಡ್ಲಿಕ್ಕೆ ಜಾಗ ಇರಲಿಕ್ಕಿಲ್ಲ, ಅಷ್ಟು ವೃಕ್ಷ ಬೆಳೀತಾ ಇತ್ತು. ಆದರೆ 80% ಶೇಕಡ ಉಳಿತದೆ, 20% ಪ್ರಕೃತಿಯಿಂದ ಗಿಡಗಳಿಂದ, ಬಿಸಿಲು ಮಳೆ ಕಡಿಮೆ ಆಗಿ ನಾನಾ ಕಾರಣಗಳು ನಾಶ ಆಗುತ್ತೆ. ಅಂತೂ ನಮ್ಮ ಮುಖ್ಯ ಧ್ಯೇಯ ಇರತಕ್ಕಂಥದ್ದು ಗಿಡಗಳನ್ನು ರಕ್ಷಣೆ ಮಾಡುವಂಥದ್ದು, ನೆಡುವಂಥದ್ದು ಒಂದು, ಆದರೆ ಅದಕ್ಕಿಂತ ವಿಶೇಷ ರಕ್ಷಣೆ ಮಾಡುವಂಥದ್ದು. ಈಗ ಇಲ್ಲಿ ಹೇಳಿದರು ಪಾಯಸರವರು, ಗಿಡಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಮಕ್ಕಳು ಗಿಡ ನೆಡಬೇಕು ಅಂತ. ನಾನು ಮಕ್ಕಳತ್ರ ಹೇಳಿ, ಸಣ್ಣ ಮಕ್ಕಳತ್ರ ನೀವು ನಡಿಯಿಂದ. ಇನ್ನು ನಾಶ ಆಗುವ ವಿಷಯ ಕೂಡ ಅವರು ಹೇಳಿದರು. ನಾನು ಹೇಳ್ತಾ ಇದ್ದೇನೆ ಯಾವಾಗಲೂ ಧಾರವಾಡಕ್ಕೆ ಅಥವಾ ಹುಬ್ಬಳ್ಳಿ ಕಡೆಯಲ್ಲಿ ಹೋದರೆ ಅಲ್ಲಿ ಕೆರೆಯ ಸುತ್ತ ಎಲ್ಲ ಗಿಡ ನೆಡ್ತಾರೆ. ಗಿಡ ನೆಟ್ಟು ಸ್ವಲ್ಪ ಹೊತ್ತಾದಾಗ ವಯಸ್ಸಾದ ಪ್ರಾಯ ವಯಸ್ಸಾದ ಮುದುಕರು ಇರ್ತಾರೆ, ಮುದುಕ ಮುದುಕರು, ಅವರು ಮೆತ್ತಗೆ ಬೆಲ್ಲಗೆ ಒಂದು ಎಮ್ಮೆಯನ್ನು ಕೋಣವನ್ನು ದನವನ್ನು ಕರ್ಕೊಂಡು ಅದಕ್ಕೆ ಕಟ್ತಾರೆ. ಅದು ಒಂದು 5 ನಿಮಿಷದಲ್ಲಿ ಎಲ್ಲ ಗಿಡದ ಎಲ್ಲೆಲ್ಲ ತಿಂದು ಬೋಳಾಗಿರ್ತದೆ. ಅದಕ್ಕೆ ಅವ್ರಿಗೆ ಹೇಳೋದು, ಏನಾದರೂ ಮಾಡಿ, ಗಿಡಕ್ಕೆ ಎಮ್ಮೆ ಒಂದು ಕಟ್ಟಬೇಡಿ, ಹಸು ಒಂದು ಕಟ್ಟಬೇಡಿ, ಅದು ತಿನ್ನಲಿಕ್ಕೆ ಬಿಡಬೇಡಿ ಅಂತ. ಅಂದರೆ ಈ ಪ್ರಜ್ಞೆ ಇನ್ನೂ ನಮ್ಮ ವಯಸ್ಸಾದವರಿಗೆ ಮತ್ತು ನಮ್ಮ ಮಧ್ಯಮ ವಯಸ್ಸಿನವರಿಗೆ ಸಣ್ಣ ವಯಸ್ಸಿನವರಿಗೆ ಬರಬೇಕು, ನಮಗೆ ಪ್ರಜ್ಞೆ ಬರಬೇಕು. ಇದಕ್ಕೆ ಒಂದು ಮುಖ್ಯ ಆದರ್ಶ ಏನು ಅಂತಂದರೆ ಮಾತೃ ಹೃದಯ ಇರಬೇಕು. ನಾನು ಹೇಳ್ತೇನೆ ನಿಮಗೆ ಎಲ್ಲರಿಗೂ ಕೂಡ, ಗಿಡಗಳ ಬಗ್ಗೆ ಮಾತೃ ಹೃದಯ, ತಾಯಿ ಹೃದಯ ಇರಬೇಕು. ಹೇಗೆ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಜ್ವರ ಬಂದರೆ, ಜ್ವರ ಬತ್ತನು ಕೆಮ್ಮು ಇದಾನೆ ಕೆಮ್ಮದಾನೆ ಕೆಮ್ಮದಾನೆ ಬತ್ತನು ಕೇನಿ ಕೇನಿ ಕೇಮು ಅಂತ ಹೇಳ್ತೇವೆ. ಅಂದರೆ ಮಕ್ಕಳನ್ನು ಮಾತೃ ಹೃದಯದಿಂದ ನಾನು ನೋಡುವಾಗ ಸಣ್ಣ ಕೆಮ್ಮು, ಒಂದು ಸಣ್ಣ ಜ್ವರ ಬಂದರೆ ಭೀಕರವಾದಂಥ ಭಯ ಆಗುತ್ತೆ, ಏನಾಯಿತು ಏನಾಯಿತು ಅಂತ ನಾವು ತಲೆಮಳಿಸ್ತೇವೆ. ಯಾಕೆಂದರೆ ಮಗುವಿಗೆ ಏನಾಗಬಾರ್ದು, ನಮ್ಮ ಮಗುವಿಗೆ ರಕ್ಷಣೆ ಬೇಕು. ಜ್ವರ ಬಂತು, ಕಾಯಿಲೆ ಬಂತು, ಏನಾದರೂ ನೆಗಡಿ ಆಯಿತು, ಯಾಕಾಯಿತು ಯಾಕಾಯಿತು ಅಂತ ನಾವು ವಿಮರ್ಶೆ ಮಾಡ್ತೇವೆ. ಅದೇ ರೀತಿ ಗಿಡಗಳಿಗೆ ಕೂಡ ನಾವು ಅದೇ ರೀತಿ ವಿಮರ್ಶೆ ಮಾಡಬೇಕು. ಒಂದು ಗಿಡ ನೆಡೋದು ಹಾಕಿ ಅಲ್ಲ, ಅದನ್ನು ರಕ್ಷಣೆ ಮಾಡುವಾಗ ಮಾತೃ ಹೃದಯದಿಂದ ಮಾಡಬೇಕು. ತಾಯಿಯ ಹೃದಯದಲ್ಲಿದ್ದಾಗ ಏ ಗಿಡ ಹೇಗಿದೆ ಇವತ್ತು, ಅದು ಹೇಗೆ ಬೆಳೆದಿದೆ, ಹೇಗೆ ಅದು ವೃಕ್ಷ ಆಗ್ತದೆ ಅಂತ ಹೇಳಿ ಸಣ್ಣ ಮಕ್ಕಳಿಗೆ ಈ ಮಾತೃ ಹೃದಯವನ್ನು ಕೊಟ್ಟರೆ ಚೆನ್ನಾಗುತ್ತೆ. ಮಾತೃ ಹೃದಯ ಕೊಡದಿದ್ರೆ ಏನಾಗುತ್ತೆ ಅಂತಂದರೆ, ನಮಗೊಂದು ತಮಾಷೆಗೊಂದು ಕತೆ ಇತ್ತು. ಏನಂತಂದರೆ ಒಬ್ಬ ಹುಡುಗ ಗಿಡ ನೆಟ್ಟು ಪ್ರತಿ 3 ದಿವಸ ಹೋಗಿ ಅದು ಎತ್ತಿಡು, ಬೇರೆ ಎತ್ತು ಬಳಿ ನಿಂತು ಓಡು ಅಂತ. ನಿಜ ದೈ ನಡಪನು ಮುಂಚೆ ದಿನ ಕರ ಏನು ಬದುಕು ದೇರ್ತು ತೂಪನು ಬೇರೆ ಎತ್ತು ಬಳಿ ನಿಂದು ಅವು ಏ ದಿನ ಬದುಕು ಆ ಜೋಕ್ಲಿಕ್ಕೆ ಒಂದು ಬಾರಿ ಮರಲು ದೈ ಎತ್ತು ಮರಲ ಆತನ ತೂಪಿ ನಿಜ ಬೇರನ್ನು ಎತ್ತನ್ನು ತೂಪನು ಹಾಗಲ್ಲ. ಅದಕ್ಕೆ ನೀರಿರೋದು, ಸಾಧ್ಯವಿದ್ರೆ ಗೊಬ್ಬರ ಹಾಕಿ ಅದನ್ನು ರಕ್ಷಣೆ ಮಾಡುವಂಥದ್ದು, ಜಾನುವಾರುಗಳು ತಿನ್ನದ ಹಾಗೆ ರಕ್ಷಣೆ ಮಾಡುವಂಥದ್ದು ಬಹಳ ಅಗತ್ಯ. ಹಾಗಾಗಿ ಇವತ್ತು ಇಡೀ ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಕರ್ತವ್ಯ ಏನು ಅಂತಂದರೆ ಗಿಡ ನೆಟ್ಟದ್ದನ್ನು ರಕ್ಷಣೆ ಮಾಡು, ಮಾತೃ ಹೃದಯದ ತಾಯಿ ಹೃದಯದ ರಕ್ಷಣೆ ಮಾಡತಕ್ಕಂಥ ಕರ್ತವ್ಯ ನಮ್ಮದಿದೆ. ಇವತ್ತು ನಮ್ಮ ಶೌರ್ಯ ತಂಡದವರು ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಣ್ಣ ಕೈಪಿಡಿಯನ್ನು ಮಾಡಿದ್ದಾರೆ. ಇದು ಸಣ್ಣ ಕೈಪಿಡಿ ಅಲ್ಲ, ದೊಡ್ಡ ಕೈಪಿಡಿ. ಯಾಕೆಂದರೆ ಅವರು ವಾಲಂಟಿಯರ್ಸ್, ಅವರು ಸ್ವಯಂ ಸೇವಕರು, ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಗ್ರಾಮ ನಮ್ಮ ಗ್ರಾಮ ನಮ್ಮ ಊರು ನಂತ ಹೇಳಿ ಏನಾದರೂ ಸಮಸ್ಯೆ ಬಂದರೆ ಆಪತ್ತು ಬಂದ ತಕ್ಷಣ ಹುಡುಗ ಮಾಡ್ತಾರೆ. ಏನು ಕಥೆಗಳಿದ್ದ ಅವರ ಕಥೆಗಳೆಲ್ಲ ಓದಿದರೆ ಬಹಳ ವಿಚಿತ್ರವಾಗಿ ಕಾಣ್ತಾರೆ. ಅಷ್ಟು ಮಾಡಿದ್ರು. ಈಗ ಅವರಿಗೆ ಅರಣ್ಯ ಸಂರಕ್ಷಣೆ ಕೆಲಸವನ್ನು ಕೂಡ ಪಾಯಸವರು ಕೊಟ್ಟಿದ್ದಾರೆ. ಏನಕ್ಕೆ ಯಾಕೆ ಕೊಟ್ಟಿದ್ದಾರೆ ಅವರು ಅಂತಂದರೆ ಇಂತಹ ತಾಯಿ ಮಾತ್ರ ದೈಗಳಿಂದ ಮಾತ್ರ ಇದು ರಕ್ಷಣೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಸೇರಿ ಅರಣ್ಯ ಬೆಳೆಸಬೇಕು, ಅರಣ್ಯ ಉಳಿಸಬೇಕು ಮತ್ತು ಅರಣ್ಯ ರಕ್ಷಿಸಬೇಕು. ಈ ಮೂರು ಕೆಲಸವನ್ನು ಮಾಡಬೇಕು. ಅರಣ್ಯ ಇಲಾಖೆಯವರು ಬಹಳ ಸೇವೆಯನ್ನು ಮಾಡ್ತಾರೆ, ಆದರೆ ಅರಣ್ಯ ಇಲಾಖೆ ಮಾಡುವಂಥ ಕೆಲಸಕ್ಕೆ ಯಾರು ಗುರುತಿಸೋದಿಲ್ಲ. ಅದೇನು ಮಾಡ್ತಾರೋ ಏನು ಮಾಡ್ತಾರೆ ಅಂತ. ಅರಣ್ಯ ಇಲಾಖೆ ಬೇರೆಯವರಲ್ಲ, ನಮ್ಮವರೇ ಅವರು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅರಣ್ಯ ಇಲಾಖೆ ಮಾಡುವಂಥ ಕೆಲಸ ಅವ್ರದ್ದು, ಸರ್ಕಾರದ ಕೆಲಸ ಅಲ್ಲ, ಸಮಾಜದ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಮತ್ತು ಅವರು ರಕ್ಷಿಸಿದಂಥ ಗಿಡ ನಾಳೆ ಅವರು ತೆಗೆದುಕೊಂಡು ಹೋಗೋದಿಲ್ಲ. ಈಗ ನಾನು ಒಂದು ಉದ್ದೇಶಕ್ಕಾಗಿ ಇದನ್ನು ಮಾಡಿದೆ ಏನಂತಂದರೆ, ನಮ್ಮ ಯೋಜನೆಯಿಂದ ಪ್ರೋತ್ಸಾಹ ಕೊಟ್ಟಿದೆ. ಯಾಕೆ ಅಂತಂದರೆ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತಾಯಿದ್ವು, ಮಂಗ ಮತ್ತು ಆನೆ ಕಣವೆ ಮತ್ತು ಬೇರೆ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತಾಯಿದ್ವು. ಯಾಕೆಂದರೆ ಊರಿನಲ್ಲಿರುವಷ್ಟು ಆಹಾರ ಕಾಡಿನಲ್ಲಿಲ್ಲ. ಮೊದಲು ಕಾಡಿನಲ್ಲಿ ಸಾಕಷ್ಟು ಆಹಾರ ಇತ್ತು, ಇವತ್ತು ಕಾಡಿನಲ್ಲಿ ಆಹಾರಗಳೇ ಇಲ್ಲ. ಪ್ರಾಣಿಗಳೆಲ್ಲ ಊರಿಗೆ ಬರ್ತಾ ಇದ್ದಾವೆ. ಯಾಕೆ ಅಂತಂದರೆ ಮನೆಗೆ ಹತ್ತಿರ ಬಂದ ಈಗ ಹುರಿ ಚಿರತೆ ಯಾಕೆ ಬರ್ತದೆ, ಕೋಳಿ ಸಿಗ್ತದೆ ಈ ಕಡೆಗೆ. ಕಾಡಲ್ಲಿ ಕಾಡು ಪ್ರಾಣಿ ಇಲ್ಲ ಅಂತಾದರೆ ನಮ್ಮ ಕೋಳಿ ಮನೆ ಹತ್ತಿರ ಆದ್ರೂ ಕೋಳಿ ಇರ್ತದೆ, ಆಡು ಇರ್ತದೆ ಮನೆ ಹತ್ರ ಬರ್ತದೆ. ಹಾಗೆ ಅನೇಕ ಪ್ರಾಣಿಗಳಿಗೆ ಕಾಡಿನಲ್ಲಿ, ಸಸ್ಯಹಾರಿಗಳಿಗೆ ವಿಶೇಷವಾಗಿ, ಮಾಂಸಾಹಾರಿಗಳಿಗಂತೂ ಬಹಳ ಕಷ್ಟ, ಅವ್ರು ಬದುಕುವುದೇ ಕಷ್ಟ. ಅದಕ್ಕೆ ನಾಶ ಆಗ್ತದೆ. ಹುಲಿ ಇಲ್ಲವೇ ಇಲ್ಲ, ಚಿರತೆಗಳು ಇಲ್ಲವೇ ಇಲ್ಲ. ಕಾಡು ಪ್ರಾಣಿ ಮಾಂಸಾಹಾರಿ ಕಾಡಿನ ಪ್ರಾಣಿಗಳು ಸಂಪೂರ್ಣ ನಾಶವಾಗಿದೆ. ಯಾಕೆಂದರೆ ಬೇಕಾದ ಆಹಾರ ಸಿಕ್ಕುವುದಿಲ್ಲ. ಸಸ್ಯಹಾರಿಗಳಿಗಾದರೂ ನಾವು ಅವರನ್ನು ರಕ್ಷಣೆ ಮಾಡ್ಬೋದು, ಅವರಿಗೆ ಆಹಾರ ಕೊಡ್ಬೋದು, ಅವರಿಗೆ ಬೇಕಾದಂಥ ತಿಂಡಿಯನ್ನು ಪಡ್ಕೊಳ್ಬೋದು. ವೃಕ್ಷಗಳಲ್ಲಿ ಇರತಕ್ಕಂಥ ಚಿಗುರು, ಹಣ್ಣು, ಹೂವು ಅವುಗಳೆಲ್ಲ ತಿಂದು ಬದುಕ್ತವೆ. ಅದಕ್ಕೆ ನಾನು ಒಂದು ಯೋಚನೆ ಮಾಡಿದೆ, ಕಾಡಿನಲ್ಲಿ ವೃಕ್ಷ ಬೆಳೆಸಿದರೆ, ಕಾಡಿನಲ್ಲಿ ವನ ಬೆಳೆಸಿದರೆ ಆಹಾರಕ್ಕಾಗಿ ಊರಿಗೆ ಬರುವಂಥ ಅವಕಾಶ ಇರೋದಿಲ್ಲ. ಮತ್ತು ನಮ್ಮ ಕೃಷಿ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಕೊಡಗಿನವರು ಬರ್ತಾರೆ ಧರ್ಮಸ್ಥಳಕ್ಕೆ, ಅವ್ರು ಬಂದು ಹೇಳ್ತಾರೆ, ಸ್ವಾಮಿ ನಮ್ಮ ತೋಟದಲ್ಲಿ, ಕಾಫಿ ತೋಟದಲ್ಲಿ ಆನೆಗಳು ಕಾಯಮಾಗಿದೆ ಅಂತ. ಅದಕ್ಕೆ ರೆಸಿಡೆಂಟ್ ಆನೆಗಳು ಅಂತ, ನಮ್ಮ ಊರದ ಆನೆಗಳು ಅಂತ ಬಂದು ನಿಮಗೆ ದಯಬಂಡ ಕಾಡು ಆನೆಲ್ಲಿ ಬರ್ತಾನೆ, ಊರು ಹತ್ತಿರ ತೋಟ ಬರ್ತಾರೆ ಹೋಗ್ಬೋದು ಈಗ ಒಲೆ ಅಂತೂ ಈ ಮೂಲಿಕಿನಾದ ಕಾಡಿಗೆ ಕುಜಿತ್ತು. ಹಾಗಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಕಾಡಿನಲ್ಲಿ ನಾವು ವೃಕ್ಷಗಳನ್ನು ಬೆಳೆಸಿದರೆ, ಹಣ್ಣು ಹಂಪಲ ಗಿಡ ಬೆಳೆಸಿದರೆ, ಅದರಿಂದ ಕಾಡು ಪ್ರಾಣಿಗಳಲ್ಲಿ ಇದ್ದಾವೆ ಅವ್ರಿಗೆ ಸಹ. ಅವರು ನಮ್ಮೊಂದು ತತ್ವ ಇದೆ ಜೈನ ಧರ್ಮದಲ್ಲಿ, ಅಂದರೆ ಜೀವೋ ಅವ್ರ ಜೀನದು, ಬದುಕು ಮತ್ತು ಬದುಕುಗಳು ಅಂತ. ಬದುಕಬೇಕು, ನಾವು ಬದುಕಬೇಕು, ಹಾಗಂತ ಇನ್ನೊಬ್ಬರ ತಲೆ ಮೇಲೆ ಹತ್ತಿ ಹೋಗುವಂಥದ್ದಲ್ಲ, ಬದುಕು ಮತ್ತು ಬದುಕುಗೊಡಬೇಕು ಅಂತ. ಒಂದು ಕತೆ ಇದೆ, ಕತೆ ಹೇಳಿ ನನ್ನ ಭಾಷಣ ಮುಗಿಸ್ತಾನೆ. ಮನುಷ್ಯರಿಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಅಂತ ಅಕ್ಬರ್ ಬೀರ್ಬಲ್ ಹತ್ರ ಕೇಳಿದಂತೆ. ಅದಕ್ಕೆ ಅವನ್ನ ನಾನು ನಿಮಗೆ ತೋರಿಸ್ತೇನೆ ಅಂತೇಳಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಮಂಗನನ್ನು, ಕೋತಿಯನ್ನು ಅದರೊಳಗೆ ಇಡ್ತಾನಂತೆ. ಮತ್ತರ ಮರಿಯನ್ನು ಕೂಡ ಅದಕ್ಕೆ ಕೈಲಿ ಕೊಡ್ತಾರೆ. ನೀರು ತುಂಬಿಸ್ತಾ ಬರ್ತಾರೆ ಪಾತ್ರೆಗೆ. ನೀರು ತುಂಬಿದಾಗ ಆ ಮಂಗ ಏನು ಮಾಡ್ತದಂತೆ, ಸ್ವಲ್ಪ ಹೊತ್ತು ಮರಿಯನ್ನು ಮೇಲೆ ಇರ್ತದೆ, ಇನ್ನೂ ಕುಟ್ಟದೆ ಇನ್ನೂ ಮೇಲೆ ಇರ್ತದೆ, ಮೂಗಿನ ಹತ್ರ ಬರೋ ಇನ್ನೂ ಮೇಲೆ ಇರ್ತದೆ, ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಾಗುವಾಗ ಅದನ್ನು ಕೆಳಗೆ ಹಾಕಿ ಅದರ ಮೇಲೆ ನಿಲ್ತದಂತೆ. ಅದು ಆಗ ಹೇಳಿದೆ, ಮನುಷ್ಯರಿಗೂ ಪ್ರಾಣಿಗಳಿಗೆ ವ್ಯತ್ಯಾಸ. ಮನುಷ್ಯರು ತಮ್ಮ ದೇಹವನ್ನು ತ್ಯಾಗ ಮಾಡಿ, ತಾಯಿ ತಂದೆ ಅಥವಾ ಬಂಧುಗಳು ಮನುಷ್ಯರು ತಮ್ಮನ್ನು ತಾವು ತ್ಯಾಗ ಮಾಡಿ, ಈ ಶೌರ್ಯ ತಂಡದವರು ತಮ್ಮ ಸುಖವನ್ನು ಮರೆತು, ತಮಗೆ ಬರುವಂಥ ಅಪಾಯವನ್ನು ಮರೆತು ಇನ್ನೊಬ್ಬರ ರಕ್ಷಣೆ ಕೊಡ್ತಾರೆ. ಆದರೆ ಪ್ರಾಣಿಗಳು ಹಾಗಲ್ಲ, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕಾಗಿ ಅದು ಮಾಡ್ತವೆ ಅಂತ. ಧರ್ಮಸ್ಥಳದಲ್ಲಿ ಮೂರು ಆನೆ ಇದೆ, ಮೂರು ಆನೆ ಎರಡು ಅಜ್ಜಿ ಒಂದು ತಾಯಿ. ಧರ್ಮಸ್ಥಳ ಮೂರು ಜಾನೆ ಒಂದು ಅಂಜಿ ಅಜ್ಜಿ ಒಂಜಿ ಅಪ್ಪೆ, ಪೆದ್ದನ ಅಪ್ಪೆ ಒಂಜಿ ಬಕ್ಕೊಂಜಿ ಪ್ರಾಯದ ಆನೆ ಅಜ್ಜಿ ಇದು ಮನ್ಪುನಿಂಕ್ಳು. ಕಿನ್ನಿ ಒಂಜಿ ಉಂಡವು ಬೇತೆ ಮಾತಾಡಲ ರಾಜಿ, ಕಿನ್ನಿದಾರನ ಒಂಜಿ ಬೊಬ್ಬೆ ಪಾಟ್ನ ಪೂರ ರಡ್ಲ ಬಲ್ಪು ಅಪ್ಪೆಲ್ಲ ಜಿಲ್ಲೆ ಬಲ್ಪು ದಾನ ಎಂಡ ಬಾಲ್ಯ. ತಿನ್ನಾಗ ಮಾತ್ರ ಒಯ್ತು ಹಿನ್ಪಾತಂದೆ ಅವು ಕಿನ್ನಿ ಕೊರಪುಜ, ಕಿನ್ನಿ ಕೊರಪುಜ ಹೆಂಗೆ ಬಾರಿ ಹಾಸ್ಯನೆ ಬೊಕ್ಕ ಪೂರ ಸರಿ ಒಂಚು ಆನೆ ತಿತ್ತು ಕಿನ್ನಿ ಪೊಡ್ತು ಅಲ್ಪ ವಾ ಅಂತ ಬಂಡೆ ಅವು ಪೂರ ಬಲ್ಪು ರಡ್ಡ ಅಪ್ಪೆಲ್ಲ ಜಿಲ್ಲೆ ಬಲ್ಪು ಅಂಡ ತಿನ್ನಾಗ ಮಾತ್ರ ಅವು ಕೊರಪುಜ ಬಾಲ್ಯ ಕಿಪ್ಪಡು ಬಂದು ಎಂಕ್ಲೆ ಕೊರಪುಜ ಎಂಕ್ಲೆಗ್ಲೆ ಮನುಷ್ಯರಿಗಲೇ ವ್ಯತ್ಯಾಸ ಪ್ರಾಣಿಗಳ ಬಂಡ ನಮ್ಮ ತ್ಯಾಗ ಮಾಡಿದ್ರೆ ನನ್ನ ರೀಗೆ ಉಪಕಾರ ಮಾಡ್ಬಾರ್ದು ಅವು ಅಂಚತ್ತೆ ಆಯ್ಕೆನ ಸುಖ ತೂ ಒಂದು ಬೊಕ್ಕ ನನ್ನ ಸುಖ ತೂಪೇರು. ಹಾಗಾಗಿ ಎಲ್ಲರೂ ಇವತ್ತು ಈ ವ್ರತವನ್ನು ಕೈಕೊಳ್ಳೋದೊಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೀರಿ, ಇಲಾಖೆಯವರು ಪ್ರತಿಜ್ಞೆ ಮಾಡಿದೆ. ಏನು ನಮ್ಮ ಕಾಡು ನಮ್ಮ ಊರು ನಮ್ಮ ಕಾಡು ಅಂತ. ಇದರ ಜೊತೆಗೆ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ತಾ, ನಮ್ಮ ಊರನ್ನು ರಕ್ಷಣೆ ಮಾಡಿಕೊಳ್ತಾ. ಈಗ ಅವ್ರು ಹೇಳಿದರು ಪರಿಸರದ ಏನಾಗಿ ಈ ವರ್ಷ ಮಳೆ ತಡ ಆಯಿತು, ಇದನ್ನು 50 ವರ್ಷಕ್ಕಿಂತ ಹೇಳಿದ್ದಾರೆ. ನನ್ನ ಬರ್ಸಬಾರ ಪೂಜಿ ನನ್ನ ದುಂಬು ಜಾಸ್ತಿ ಹಾಕ್ಕೊಂಡು ಸೀಸನ್ ಪೂರ ಬದಲಾಗ್ಬಿಟ್ಟು 5 ವರ್ಷದ್ದು ಬಂತು, 5 ವರ್ಷದ್ದು ಆನ್ಲೈನ್ ಅಂದಿದೆ ಹೆಂಚಿನ ಮಾತ ಮೊಕ್ಕಲ್ನ ಪೊಕ್ಕಡೆ ಹೆಂಚ ಆತ ಕಷ್ಟ ಆಪಣೆ ಹೇಗಾಗೋದು. ಈಗ ನಮ್ಮ ಕಣ್ಣೆದುರು ಈ ವರ್ಷ ಭೀಕರವಾದ ಬರಗಾಲ ಬಂದಿತ್ತು. ಏಪ್ರಿಲ್ ಜೂನ್ ಜುಲೈಯಲ್ಲೇ ಮಳೆ ಇರಲಿಲ್ಲ. ನಮ್ಮ ಗುಲ್ಬರ್ಗ ವಿಜಯಪುರ ಆ ಸೈಡೆಲ್ಲ ಒಂದು ಬೆಳೆ ಹೋಯಿತು. ಧಾನ್ಯದ ಬೆಳೆ ಸಂಪೂರ್ಣ ಹೋಯಿತು. ಹೀಗಾಗಿ ಧಾನ್ಯ ಬೆಳೆ ಬೆಳಿಬೇಕಾಗಿದ್ರೆ ಮಳೆ ಬರಬೇಕು, ಮಳೆ ಬರಲಿಲ್ಲ, ಧಾನ್ಯದ ಬೆಳೆ ಹೋಯಿತು. ಇದು ಯಾಕೆ ಹೇಳ್ತೇನೆ ನಿಮಗೆ ಅಂತಂದರೆ, ನಾವು ಯಾವುದನ್ನು ಕೂಡ ಇವತ್ತು ವಿಜ್ಞಾನಿಗಳು ಹೇಳಿದ್ರೆ ತಿರಸ್ಕಾರ ಮಾಡೋ ಹಾಗಿಲ್ಲ. ಈಗ ಸರಿಯಾಗಿ ಅರಣ್ಯೀಕರಣ ಆಗದೇ ಇದ್ದರೆ ಇನ್ನು ಮುಂದಿನ ಜನಾಂಗಕ್ಕೆ ಭಾಳ ದೊಡ್ಡ ಅಪಾಯ ಇದೆ. ಆ ಅಪಾಯವನ್ನು ತಪ್ಪಿಸಬೇಕಾದ್ರೆ ನಾವೆಲ್ಲರೂ ನಮ್ಮ ಕರ್ತವ್ಯನ ಮಾಡಲೇಬೇಕು, ನಮ್ಮ ತ್ಯಾಗವನ್ನು ನಾವು ಮಾಡಲೇಬೇಕು, ನಮ್ಮ ಶ್ರಮವನ್ನು ವಹಿಸಲೇಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸ್ತಾನೆ. ದೇವರ ಆಶೀರ್ವಾದ ಮನುಷ್ಯನ ಮೂಲಕ ಹೋಗಬೇಕು. ದೇವರು ಮಾಡ್ತಾನೆ ಇಲ್ಲ, ದೇವರ ಮೇಲೆ ಬಿಡ್ಲಿಕ್ಕೆ ಆಗುವುದಿಲ್ಲ. ದೇವರ ಅನುಗ್ರಹ ಕಾಣಬೇಕು, ಮನುಷ್ಯ ಪ್ರಯತ್ನ ಬೇಕು. ಹಾಗೆ ನಾವೆಲ್ಲ ಮಾಡೋ ಮನುಷ್ಯ ಪ್ರಯತ್ನಕ್ಕೆ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಯಶಸ್ವಿ.
1: ಇದುವರೆಗೆ ಅರಣ್ಯ ಇಲಾಖೆಯ ಕೋಟಿ ವೃಕ್ಷ ಆಂದೋಲನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಶಲಕ್ಷ ಗಿಡಗಳ ನಾಟಿ ಆಂದೋಲನದ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾತುಗಳನ್ನು ಕೇಳಿದಿರಿ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

0: ರೇಡಿಯೋನಿ ನಾದ ಕೇಳುಗರೆಲ್ಲರಿಗೂ ನಾನು ಮನಸ್ವಿ ಮಾಡುವ ನಮಸ್ಕಾರಗಳು. ಇದೀಗ SDM ಆಂಗ್ಲ ಮಾಧ್ಯಮ ಶಾಲೆ CBSE ಉಜ್ರೆ 5ನೇ ತರಗತಿ B ವಿಭಾಗದ ಮಕ್ಕಳಾದ ನಾವು ನಡೆಸಿಕೊಡುವ ಕಾರ್ಯಕ್ರಮ ತಾವೆಲ್ಲರೂ ಆಲಿಸಲಿದ್ದೀರಿ.
1: ಜಗತ್ತಿನಲ್ಲಿ ಅಮ್ಮ ಎನ್ನುವ ಏಡಕ್ಷರದ ಪದಕ್ಕೆ ಇರುವ ಶಕ್ತಿ ಮತ್ತು ಪಾವಿತ್ರ್ಯತೆ ಮತ್ಯಾವ ಪದಕ್ಕೂ ಇಲ್ಲ. ದೇವರು ಎಲ್ಲ ಕಡೆಯೂ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಅಮ್ಮನನ್ನು ಸೃಷ್ಟಿಸಿದ ಎಂದು ಹಿರಿಯರು ಹೇಳುತ್ತಾರೆ. ಇಂತಹ ವಾತ್ಸಲ್ಯದ ಗಣಿ ಕರುಣಾಮಯಿ ಅಮ್ಮನ ಮಹತ್ವವನ್ನು ಕೊಂಡಾಡುವ ಆಕೆಗೆ ಗೌರವ ಸಲ್ಲಿಸುವ ಈ ಸುಂದರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ.
0: ಜನ್ಮ ಕೊಟ್ಟು ಪ್ರೀತಿಯಿಂದ ತುತ್ತೋಣಿಸಿ ನಗುವ ಮುದ್ದಾದ ದೇವತೆ ನಮ್ಮ ಅಮ್ಮ. ನಮ್ಮ ಪ್ರತಿಯೊಂದು ತುಂಟಾಟಗಳನ್ನು ಸಹಿಸಿಕೊಂಡು ನಮಗಾಗಿ ದಿನವಿಡೀ ದುಡಿಯುವ ಅಮ್ಮನಿಗೆ ಇವತ್ತು ನಾವೆಲ್ಲರೂ ಸೇರಿ ಕೃತಜ್ಞತೆ ಹೇಳೋಣವೇ.

0: ಅಮ್ಮ ಕೇವಲ ಜೀವ ಕೊಡುವವಳಲ್ಲ, ನಮ್ಮ ಇಡೀ ಜೀವನಕ್ಕೆ ಆಸರೆಯಾಗಿ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನೆರಳಾಗಿ ನಿಲ್ಲುವ ಪ್ರೀತಿಯ ದೇವತೆ. ತಾನು ಕತ್ತಲಲ್ಲಿದ್ದರೂ ಇಡೀ ಮನೆಗೆ ಬೆಳಕಾಗುವ, ತನ್ನ ಸುಖವನ್ನು ಮರೆತು ಮಕ್ಕಳ ಸಂತೋಷದಲ್ಲಿ ತನ್ನ ಜಗತ್ತನ್ನು ಕಾಣುವ ತ್ಯಾಗದ ಸಾಕಾರ ಮೂರ್ತಿಯವಳು.
1: ಪ್ರತಿಯೊಬ್ಬರ ಅಮ್ಮನಲ್ಲೂ ಒಂದೊಂದು ವಿಶೇಷತೆ ಇದ್ದೇ ಇರುತ್ತದೆ. ಈಗ ನಮ್ಮ ಗೆಳೆಯ ಗೆಳತಿಯರ ಅಮ್ಮಂದಿರ ವಿಶೇಷತೆ ಏನೆಂಬುದು ಕುತೂಹಲ ನಿಮಗಿದೆಯೇ? ಹಾಗಾದರೆ ಬನ್ನಿ, ನಮ್ಮ ತರಗತಿಯ ವಿದ್ಯಾರ್ಥಿಗಳ ಅಮ್ಮನ ವಿಶೇಷತೆ ಏನೆಂಬುದು ಈ ಸಂವಾದದ ಮೂಲಕ ತಿಳಿಯೋಣ.
2: ನನ್ನ ಹೆಸರು ದಕ್ಷ. ನಾನು ಇಂದು ನನ್ನ ಅಮ್ಮನ ಕುರಿತು ಹೇಳುತ್ತಿದ್ದೇನೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ತಾಯಿ. ಜಗತ್ತಿನಲ್ಲಿ ಇವತ್ತಿಗೂ ವಿಶೇಷವಾದ ಸ್ಥಾನ ಇರುವುದು ತಾಯಿಗೆ. ಅಂತಹ ತಾಯಿಯನ್ನು ವಿವರಿಸುವುದೇ ಖುಷಿ. ನನ್ನ ತಾಯಿಯ ಹೆಸರು ಸಂಗೀತ ಬಿ, ಸದಾ ಹಸನ್ಮುಖಿ. ಅಡುಗೆ ಮಾಡುವುದೆಂದರೆ ಬಲು ಇಷ್ಟ. MSc ಪದವೀಧರೇ ಆಗಿರುವ ನನ್ನ ಅಮ್ಮ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಮನೆಯ ಕೆಲಸ ಮಾಡುತ್ತಾ ನನ್ನ ಓದಿನಲ್ಲಿ ಸಹಾಯ ಮಾಡುತ್ತಾರೆ. ನನ್ನ ಅಮ್ಮ ಎಂದರೆ ನನಗೆ ಬಲು ಪ್ರೀತಿ. ಐ ಲವ್ ಮೈ ಮಾಮ್. ಥ್ಯಾಂಕ್ ಯು.
3: ಮೈ ಸರ್ ವಗ್ಗೆ ಆಜ ಮೇರಿ ಮಾಂ ಕುಚ್ ಖಾಸಿಯತ್ ಬತಾಂಗಾ. ಮೇರಿ ಮಾಂ ಕೋ ಸಿಲಾಯಿ ಕರ್ನಾ ಬಹುತ್ ಪಸಂದ್ ಹೈ. ಮೇರಿ ಮಾಂ ಹರ್ ಸಮಯ ಕೋಯಿ ನಾ ಕೋಯಿ ಕಾಮ್ ಕರ್ನಾ ಚಾಹತಿ ಹೈ. ಮೇರಿ ಮಾಂ ಕಾ ಖಾನಾ ಬನಾನೆ ಕಾ ತರೀಕಾ ಬಹುತ್ ಅನೋಖಾ ಹೈ. ಉನ್ಕೆ ಹಾಥ ಕಾ ಖಾನಾ ಬಹುತ್ ಲಾಜವಾಬ್ ಹೋತಾ ಹೈ. ಧನ್ಯವಾದ. ಮೇರಿ ಪ್ಯಾರಿ ಮಾಂ ಕಾ ನಾಮ ಹೈ ಶ್ರೀಮತಿ ರೇಷ್ಮಾ.
4: ಎನ್ನ ಪುದರ್ ತ್ವಿಶಿ ಶೆಟ್ಟಿ, ಎನ್ನ ಅಮ್ಮನ ಪುದರ್ ಸುಪ್ರಭಾ ಶೆಟ್ಟಿ. ಎನ್ನ ಅಮ್ಮ ಪಂಡ ಎಂಕ್ ಮಸ್ತ್ ಇಷ್ಟ, ಮಸ್ತ್ ಮೂಕೆ, ಮಸ್ತ್ ಪ್ರೀತಿ. ಎನ್ನ ಕುಟುಂಬದ ಬೆನ್ನೆಲುಬು ಅಮ್ಮ. ಅಮ್ಮ ಕಾಂಡೆ ಬೇಗ ಲಕ್ವಿರ್, ಇಲ್ಲದ ಮಾತ ಕೆಲಸ ನಾರು ಒರ್ತಿಯ ಮನ್ಪುರ್. ಇಲ್ಲದ ಬೇಲಿಡಿ ಎನ್ನ ಅಮ್ಮ ಈ ಉದಸಿರ ಏಪಲ ಮನ್ಪುಜಿತ್. ಎಂಕ್ ಎನ್ನ ಅನ್ನಗೆ ಎನ್ನ ಪೊಪ್ಪಗ ಬೊಡೈನ ಅಡಿಗೆ ಬೇಯಿ ಪೆದು ಪಾಡ್ವೇರ್. ಬೊಕ್ಕ ಎನ್ನ ಶಾಲೆದ ಚಟುವಟಿಕೆಡ್ ಅಮ್ಮ ಎಂಕ್ ಸಹಾಯ ಮನ್ಪುರ್. ಎನ್ನ ಅಮ್ಮ ಅಡಿಗೆಡ್ ಮಸ್ತ್ ಹುಷಾರುಳ್ಳೇರ್. ಯಾನ್ ಏಪಲ ಎನ್ನ ಅಮ್ಮನ್ ಮೋಕೆ ಮನ್ಪೆ.
5: ನನ್ನ ಹೆಸರು ಲಾವಣ್ಯ. ನನ್ನ ಅಮ್ಮನ ಹೆಸರು ರೇಖಾ. ನನಗೆ ನನ್ನ ಅಮ್ಮನ ಬಗ್ಗೆ ಹೇಳಕ್ ಭಾಳ ಹೆಮ್ಮೆ ಐತಿ. ದೇವ್ರು ಕೊಟ್ಟಿದ್ದ ದೊಡ್ಡ ಉದುಗರ ಅಂದ್ರೆ ನನ್ನ ಅಮ್ಮ. ನನ್ನ ಅಮ್ಮ ಹತ್ತು ಗೈಕಳ ಕೆಲಸ ಒಬ್ಳ ಮಾಡ್ತಾಳೆ. ಕೆಲವು ಸಲ ಡಾಕ್ಟರ್ ಆಗ್ತಾಳೆ, ಟೀಚರ್ ಆಗ್ತಾಳೆ, ಮನೆ ಕೆಲಸ ಮಾಡೋಕ್ಕಿನ್ನೂ ಆಗ್ತಾಳೆ. ಆದ್ರೆ ಯಾರಿಗೂ ಆಕಿದ ಮನದ ಆಸೆ, ತ್ಯಾಗ ಮತ್ತು ನಿಸ್ವಾರ್ಥ ಸೇವೆಗಳು ಅರ್ಥವಾಗುವುದಿಲ್ಲ.
6: ನನ್ನ ಹೆಸರು ವಿಹಾನ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಅಮ್ಮನ ಹೆಸರು ರೀಟಾ. ನಾನು ನನ್ನ ಅಮ್ಮನ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನನ್ನ ಅಮ್ಮ ಎಂದರೆ ನನಗೆ ಬಹಳ ಪ್ರೀತಿ. ಅಮ್ಮ ರುಚಿಯಾದ ಅಡುಗೆ ಮಾಡುತ್ತಾಳೆ. ಅಮ್ಮ ನನಗೆ ಹೋಮ್ವರ್ಕ್ ಮಾಡಲು ಸಹಕರಿಸುವವಳು. ನನಗೆ ಜ್ವರ ಬಂದಾಗ ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ನೋಡಿಕೊಳ್ಳುತ್ತಾರೆ. ಅಮ್ಮ ಎಂದರೆ ನನಗೆ ತುಂಬ ಹೆಮ್ಮೆ ಮತ್ತು ಗೌರವ. ಐ ಲವ್ ಮೈ ಮಾಮ್.
7: ನನ್ನ ಹೆಸರು ರಿದಿಕಾ. ನಾನು ಈಗ ಅಮ್ಮನ ಬಗ್ಗೆ ಹೇಳುತ್ತೇನೆ. ಅಮ್ಮ ನಮ್ಮ ಜೀವನದ ಮೊದಲ ಗುರು. ತಾಯಿಯ ಪ್ರೀತಿಗೆ ಮಿತಿ ಇಲ್ಲ. ತಾಳ್ಮೆ, ತ್ಯಾಗ, ಮಮತೆ ಇವುಗಳನ್ನೆಲ್ಲ ಅಮ್ಮ ಕಲಿಸುತ್ತಾರೆ. ನನಗೆ ಪರೀಕ್ಷೆಗಳನ್ನು ಎದುರಿಸುವ ಧೈರ್ಯ ತುಂಬುತ್ತಾರೆ ಹಾಗೂ ಓದುವಲ್ಲಿ ಸಹಾಯ ಮಾಡುತ್ತಾರೆ. ಅಮ್ಮ ನನಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿಕೊಡುತ್ತಾರೆ. ಅಮ್ಮ ಇರುವ ಜಾಗವೇ ನಿಜವಾದ ಮನೆ.
8: ನಮಸ್ಕಾರಗಳು. ನನ್ನ ಹೆಸರು ಅಗಮ್ಯ ಹೆಬ್ಬಾರ್. ನನ್ನ ಅಮ್ಮನ ಹೆಸರು ಸೌಮ್ಯ ಹೆಬ್ಬಾರ್. ನನ್ನ ಅಮ್ಮ ಚೆನ್ನಾಗಿ ಅಡುಗೆಯನ್ನು ಮಾಡುತ್ತಾರೆ. ನನ್ನ ಅಮ್ಮ ನನ್ನ ಮೊದಲ ಗುರು ಮತ್ತು ಮೊದಲ ಸ್ನೇಹಿತೆ. ಅವರು ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಾರೆ. ಅವರು ಮನೆಯನ್ನು ಸ್ವಚ್ಛ ಮಾಡುತ್ತಾರೆ. ಧನ್ಯವಾದಗಳು.
9: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕ್ರಿಸ್ಟಿನಾ ಜೈನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಅಮ್ಮನ ಹೆಸರು ದೀಪ. ನನಗೆ ಅಮ್ಮ ಎಂದರೆ ಬಲು ಪ್ರೀತಿ. ಅಮ್ಮ ನನಗೆ ವಿಧ ವಿಧವಾದ ತಿಂಡಿ ಮಾಡಿಕೊಡುತ್ತಾಳೆ. ಅಮ್ಮ ನನ್ನ ಬಟ್ಟೆಗಳನ್ನು ಒಗೆದುಕೊಡುತ್ತಾಳೆ. ಹೋಮ್ವರ್ಕ್ ಮಾಡಲು ನನಗೆ ನನ್ನ ಅಮ್ಮ ಸಹಾಯ ಮಾಡುತ್ತಾಳೆ. ಮನೆಯ ಅಡಿಗೆ ಕೆಲಸವನ್ನು ಅಮ್ಮ ಮಾಡುತ್ತಾಳೆ. ಐ ಲವ್ ಮದರ್. ಥ್ಯಾಂಕ್ ಯು.
0: ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಗಾದೆಯ ಮಾತಿದೆ. ಅಮ್ಮ ಎಂದಿಗೂ ಪ್ರಾತಃಸ್ಮರಣೀಯಳು. ಅನೇಕ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಅಮ್ಮನ ಹಿರಿಮೆಯನ್ನು ಸಾರಿದ್ದಾರೆ. ಈಗ ಕೇಳಿ ಕವಿಧ್ವಜಪುರ ನಾಗಪ್ಪಯ್ಯ ರಚಿಸಿದ ರಮಾಂಜನೇಯ ಕಾವ್ಯದ ಒಂದು ಸುಂದರವಾದ ಬಾಮಿನಿ. ಕಾವ್ಯವನ್ನು ವಾಚಿಸಲಿದ್ದಾರೆ ಅಭಿಗಮ್ಯ ರಾಮ್.
10: ಭಾವಿ

0: ಕರ್ತವಿಹುದು ದೈವದ್ರೋಹ ಕಂಜಿ ಮಾತೃವಚನ ಮೀರಿದರೆ ಆವಗಂ ಸುತರ್ ಅಧೋಗತಿಗೆ ಇಳಿಬರ್ ಅದರಿಂದಲೇ ವಸುದಯ ರಸನಂ ನಾನಾ ಪ್ರಕಾರದೊಳ್ ಕಾವುದೇ ಕರ್ತವ್ಯವೆಂದು ನಿರ್ಧರಿಸಿ ಕೊಂಡವ್ವೆಯೊಡ ನಿಂತೆಂದನು.
1: ನಮ್ಮ ನಾಡಿನ ಶ್ರೇಷ್ಠ ಆಚಾರ್ಯರು ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಶ್ರೀ ಶಂಕರ ಭಗವತ್ಪಾದರು ತಾಯಿಯ ಕುರಿತು ಅನೇಕ ಶ್ಲೋಕಗಳನ್ನು ರಚಿಸಿದ್ದಾರೆ. ಅವರು ತಮ್ಮ ದೇವಿ ಅಪರಾಧನ ಕ್ಷಮಾಪಣ ಸ್ತೋತ್ರದಲ್ಲಿ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಂಡರು, ಆದರೆ ಕೆಟ್ಟ ತಾಯಿ ಮಾತ್ರ ಹುಟ್ಟಲಾರದು ಎಂದು ಹೇಳಿದ್ದಾರೆ. ಈಗ ಶ್ರೀ ಶಂಕರ ಆಚಾರ್ಯರು ರಚಿಸಿದ ದೇವಿ ಅಪರಾಧನ ಕ್ಷಮಾಪಣ ಸ್ತೋತ್ರದಲ್ಲಿ ಎರಡು ಚರಣಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಅಭಿಗಮ್ಯ ರಾಮ್, ಅದಿತಿ ರತ್ನ ಭಟ್, ಸ್ಕಂದ ಕುಮಾರ್, ಶಿವಾನಿ ಭಟ್, ಅಗಮ್ಯ ಹೆಬ್ಬರ್ ಹಾಗೂ ಆರ್ಯನ್ ಬಿ ಬಾಳಿಗ.

0: ಅಮ್ಮನೆಂದರೆ ಪ್ರೀತಿಯ ಒಡಲು, ಮಮತೆಯ ಮಡಿಲು. ಅಮ್ಮನ ಕುರಿತು ವರ್ಣಿಸಲು ಪದಗಳಲ್ಲಿ ಸಾಧ್ಯವಿಲ್ಲ. ಈಗ ಅಮ್ಮನ ಕುರಿತಾಗಿ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ಟರು ಬರೆದ ಸೊಗಸಾದ ಕವನವೊಂದನ್ನು ವಾಚಿಸಲಿದ್ದಾರೆ ಪ್ರಾಪ್ತಿ ಬಿಎಂ.
1: ಜನ್ಮವ ನೀಡಿ ಅಕ್ಕರೆ ತೋರಿದ ಮಮತೆಯ ಮೂರುತಿ ನನ್ನಮ್ಮ, ಮಾತನ್ನು ಕಲಿಸಿ ನೀತಿಯ ತಿಳಿಸಿದ ಮೊದಲ ಗುರುವೇ ನನ್ನಮ್ಮ, ನಡೆಯಲು ಕಲಿಸಿ ನುಡಿಯನ್ನು ತಿಳಿಸಿ ನನ್ನನ್ನು ಬೆಳೆಸಿದ ನನ್ನಮ್ಮ, ಕಣ್ಣಿನ ರೆಪ್ಪೆಯ ತೆರೆದಲ್ಲಿ ಕಾದಿಯ ಮಮತಾಮಯೇ ನನ್ನಮ್ಮ, ಎನ್ನೆಯ ಮೊಗದ ನಗುವನ್ನು ಕಂಡು ನೋವನ್ನು ಮರೆತ ನನ್ನಮ್ಮ, ದಿನವೂ ದುಡಿದು ಕಷ್ಟವ ಕಳೆದು ಬಾಳನು ಬೆಳಗಿದ ನನ್ನಮ್ಮ, ನಿತ್ಯವೂ ಮನಕ್ಕೆ ಧೈರ್ಯವ ತುಂಬುತ್ತ ಸನಾಮಯ್ಯೇ ನನ್ನಮ್ಮ, ಅನುದಿನ ಬದುಕಿಗೆ ಹಿತವನ್ನೇ ಬಯಸುವ ಭಾಗ್ಯ ದೇವತೆ ನನ್ನಮ್ಮ.
0: ಅಮ್ಮನ ಹಿರಿಮೆ ಏನೆಂಬುದು ನಿತ್ಯೋತ್ಸವದಿದ್ದಂತೆ. ಈಗ ಕೇಳಿ ವೃಂದಗಾನದಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರು ರಚಿಸಿದ ನಿತ್ಯೋತ್ಸವ.

ಇದುವರೆಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ 5ನೇ ತರಗತಿ ಬಿ ವಿಭಾಗದ ಮಕ್ಕಳಾದ ನಾವು ನಡೆಸಿಕೊಟ್ಟ ಕಾರ್ಯಕ್ರಮ ಆಲಿಸಿದ ನಿಮಗೆಲ್ಲರಿಗೂ ನಮ್ಮ ಪ್ರೀತಿಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಶ್ರೀಮತಿ ಚೇತನ ಹೆಗಡೆಯವರು.

ಮಾತ್ರಗಳ ನಮಸ್ಕಾರ. ನಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಹೆಮ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು ಸರ್.
0: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
1: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
0: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆನೇ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
1: ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನು ತಿಳ್ಕೊಳ್ಳುವಂಥದ್ದು. ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದರೆ ಮೇಜರ್ ನ್ಯೂಟ್ರಿಯೆಂಟ್ಗಳು ಅಂತ ಹೇಳಿದರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದೇವೆ, ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಮ್. ಈ ಥರದ ಪೋಷಕಾಂಶಗಳು ನಮಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮಗೆ ತಿಳ್ಕೊಬಹುದು.
0: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂಥ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
1: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ. ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದ್ರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದ್ರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದ್ಯಾ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು.
0: ಹೌದು.
1: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ದರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂಥ ಒಂದು ನಿರ್ಧಾರ ಮಾಡಬಹುದು.
0: ಈಗ ತುಂಬಾ ಕೃಷಿಕರು ಏನಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನ ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂತವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರ್, ಈಗ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳಿದೆಯಾ?
1: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಮಾದರಿ ತೆಗೆಯುವಂಥದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂಥದ್ದು ಸರ್. ಅಂದರೆ ನಾವು ಸುಮ್ಮನೆ ಒಂದು 1/4 kg ಅಥವಾ 1/2 kg ಅಷ್ಟು ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿಕೊಡಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಅಡಿಕೆ ಕೃಷಿಗೆ ಈಗ 1 acre ಜಾಗ ಇದೆ ಅಂತ ಹೇಳಿದರೆ ಆ ಜಾಗದಲ್ಲಿ 3-4 ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸಕಡ್ಡಿ ಇವೆಲ್ಲವನ್ನು ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವೊಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡಲಿಕ್ಕೆ ಯಾವ ಥರ ಒಂದು ಆಳ ಮಾಡ್ತೇವೋ ಅದೇ ಥರ ಆಳ ಮಾಡಬೇಕು, ಒಂದು 1.5 feet ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ ಆ ಒಂದು ಅಡಿಕೆ ಮರದ್ದು. ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳ್ಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದರೂ ಆಗ್ತದೆ. ಅಂದರೆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರುತ್ತದೆ, ತಳಪದರ ಇರುತ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ ಮೂರು ನಾಲ್ಕು ಕಡೆಗಳಲ್ಲಿ ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಚಾದರದ ಮೇಲೆ ಹಾಕಬೇಕು, ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದರೂ ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಒಂದು ನಾಲ್ಕು ಭಾಗಗಳನ್ನು ಮಾಡಬೇಕು. ಆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ ಎರಡು ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 ಗ್ರಾಮ್ ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟ್ಗೆ ಕೊಡಬಹುದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ಥರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದೇ ಆದಂತಹ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಪೈರಿನ ಬೇರು ಒಂದು 10-15 ಸೆಂಟಿಮೀಟರ್ ಅಷ್ಟು ಆಳ ಹೋಗ್ತದೆ.
0: ಸರಿ,
1: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದ್ರೂ ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
0: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
1: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತು ಸರ್ವೆ ನಂಬರ್ ಯಾಕೆ ಬರಿಬೇಕು ಅಂತ ಹೇಳಿದರೆ, ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ಆ ರಿಸಲ್ಟ್ ನಾವು ಕೊಡುವಾಗ ಅದರಲ್ಲಿ ಮೆನ್ಷನ್ ಮಾಡಿದರೆ ಅದರಲ್ಲಿ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು 4-5 ಮಣ್ಣಿನ ಮಾದರಿಯನ್ನು ತಗೊಂಡು ಬಂದು ಕೊಡ್ತಾರೆ. ಆಗ ಅವರಿಗೆ ಯಾವ ಜಾಗದ ಮಣ್ಣು, ಅದು ಯಾವ ಕೃಷಿಯ ಮಣ್ಣು ಅಂತೇಳಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಒಂದು ಈ ವಿಷಯ ಮಾಹಿತಿಯನ್ನು ಅವರದ್ರಲ್ಲಿ ಬರೆದು ಕೊಟ್ಟರೆ ಒಳ್ಳೇದಾಗ್ತದೆ.
0: ಈಗ ಈ ಮಣ್ಣು ಪರೀಕ್ಷೆ ಮಾಡುವುದರಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿದರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಏನಾದರೂ ಅನುಕೂಲ ಆಗ್ತದೆ?
1: ಅನುಕೂಲ ಇದೆ ಸರ್. ಅಂದರೆ ಈಗ ತೋಟಗಾರಿಕೆ ಮತ್ತು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ಒಂದು ವರದಿಯನ್ನು ಕೆಲವೊಂದು ದಾಖಲೆಗಳ ಜೊತೆಗೆ ಕೊಟ್ಟರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೂ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸುಮಾರು 70% ಅಷ್ಟು ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ.
0: ಉಜಿರೆ SDM ಕಾಲೇಜಿನಲ್ಲಿರುವಂಥ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಈ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ತಗಲುವಂಥ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದರೆ?
1: ಮಣ್ಣಿನ ಪರೀಕ್ಷೆಗೆ ಅಂತೇಳಿ ಅಂದರೆ ಒಂದು 118 ರೂಪಾಯಿ ಅಷ್ಟು ನಾವು ಚಾರ್ಜ್ ಮಾಡ್ತೇವೆ. ಅದು ಕಡಿಮೆ ದರ. ಪ್ರತಿ ಮಾದರಿ ಒಂದು ಮಾದರಿಗೆ ಒಂದು 59 ರೂಪಾಯಿ ಅಷ್ಟೇ ವೆಚ್ಚ ತಗೊಳ್ತದೆ. ಮತ್ತೆ ನೀರಿನ ಮಾದರಿಗೆ ನಾವು 59 ರೂಪಾಯಿಯನ್ನು ಮಾತ್ರ ತಗೊಳ್ತೇವೆ ಅಷ್ಟೇ.
0: ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ನಮ್ಮ ದಿನನಿತ್ಯ ಸಾಕಷ್ಟು ಈ ಬೆಳೆಗಳಿಗೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು ಮತ್ತು ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಹೌದು ಸರ್. ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದರೆ ನಾವು ತುಂಬ ಜನರು ಮರಗಳನ್ನ ಕಡಿತಾರೆ ಮತ್ತು ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಉಳಿಬೇಕಂತ ಹೇಳಿದರೆ ನಾವು ಒಂದೇ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನು ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನು ಮಾಡಿದರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನು ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತು ಜೈವಿಕ ಗೊಬ್ಬರಗಳನ್ನು ನಾವು ಬಳಸಿದರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತು ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
0: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
1: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886.
0: ಮತ್ತೊಮ್ಮೆ
1: ಹೇಳಬಹುದು, 9731940886. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಅಂದರೆ ಅದರ ಮಾದರಿ ತೆಗಿಬೇಕಂತ ಹೇಳಿದರು ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲೇ ಇರುವಂತಹದ್ದು ಮಣ್ಣು ಪರೀಕ್ಷಾ ಕೇಂದ್ರ.
0: ಅತ್ಯುತ್ತಮವಾದಂತಹ ಮಾಹಿತಿಗಳನ್ನು ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂತಹ ಒಂದು ಪ್ರಯೋಜನಗಳಿದೆ, ಮತ್ತೆ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಲವರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಿಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸ್ಬೋದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವ್ ಎಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟ್ ಇಂದ ಹೋಗ್ಬೋದು ಮತ್ತೆ ಯಾವ ರೂಟ್ ಇಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 1/2 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋ ಅಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರೆಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ಅಲ್ಲೇ ನೋಡಬಹುದು. ಮತ್ತೆ ಏನಕ್ಕೆ ತಡ, ನೀವು ಯೂಸ್ ಮಾಡಿ, ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ. ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ಕೇಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
3: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
2: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
4: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ರೇಡಿಯೋ ನಿನಾದ 90.4 FM.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಹಾಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೆ ಕೊರಿಯರ ಮರಪುರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯುರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ಮುಗಚ ಐಕೋಪಿಯನೋ ಉಜ್ರೆ SDM ಕಾಲೇಜ್ ಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಮುಕ್ಲೆಗೀತ್, ಸಾಹಿತ್ಯ ಲಾಯ್ಡ್ ರೇಗೋ, ಸಂಗೀತ್ ವಿನಿಲ್ ವೇಗಸ್, ಗೈಲಲೇಜಾವ್ನ ಸಾತ್ ಪ್ರಜೋತ್ ಡೇಸಾ ಅನಿ ಮೇಘನಾ ಸಲ್ಡಾನಾ, ಗೀತ್ ಜೀನಿಯಂತ್ ಏ.

0: ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಆಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.
1: ಜಾಗದ
2: ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರು ಮಣ್ಣಿನ ಪರೀಕ್ಷೆ ಅನ್ಬೇರೆ
2: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ ಅವು ಓಲ್ ಮಲ್ಪೇರಿಯ
2: ಅವು ನಮ್ಮ ಉಜಿರೆಡೆ ಉಂಡಿ.
3: ಅಂದು ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೂಡ 97 3 4 0 8 4 0 8 4

ಮಾತೆರೆಗ್ಲ ಸೊಲ್ಮೆಲು ಯಾನ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು ಜನ ಸಮುದಾಯದ ಮಾಹಿತಿ ಶಿಕ್ಷಣ ಆರೋಗ್ಯ ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು ಕನ್ನಡ ತುಳು ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90

ಕಾಲೇಜಿರೋ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸ ಪಿನ್ನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಳ ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸರ ಹೆಸರು ಸಂಸ್ಕೃತಿ ನಿಂಗಳ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಈಗ ಬೆಳ್ತಂಗಡಿಯ ತಣ್ಣೀರು ಪಂತದಲ್ಲಿ ನಡೆದ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಕೋಟಿ ವೃಕ್ಷ ಆಂದೋಲನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಶಲಕ್ಷ ಗಿಡಗಳ ನಾಟಿ ಆಂದೋಲನದ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾತುಗಳನ್ನು ಕೇಳೋಣ.
6: ಇವತ್ತು ಮುಖ್ಯವಾಗಿ ಈ ಸಾಮಾಜಿಕ ಅರಣ್ಯೀಕರಣ ಬಗ್ಗೆ ಕ್ಷೇತ್ರದ ವತಿಯಿಂದ ಶ್ರೀ ವಿವೇಕ್ ಪಾಯಸ್ ಅವರು ಕಳೆದ ಅನೇಕ ವರ್ಷಗಳಲ್ಲಿ ಬಹಳ ಉತ್ಸಾಹದಿಂದ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ 3-4 ವರ್ಷದ ಕಾರ್ಯಕ್ರಮಗಳನ್ನು ಗಮನಿಸಿದರೆ ಗಿಡ ನೆಡುವುದು ಮುಖ್ಯ ಅಲ್ಲ, ಗಿಡವನ್ನು ಸಂರಕ್ಷಣೆ ಮಾಡೋದು ಮುಖ್ಯ ಅನ್ನುವಂಥ ತತ್ವವನ್ನು ಅವರು ಮಾಡಿಕೊಂಡಿದ್ದಾರೆ. ಈಗ ಅವ್ರು ಹೇಳಿದ್ರು ಎಷ್ಟೋ ಲಕ್ಷ ಗಿಡ ನೆಟ್ಟಿದ್ದೇವೆ ಅಂತ. 10 ಲಕ್ಷ ನೀವು 1 ಕೋಟಿ ಗಿಡ ನೆಡಬಹುದು. ಆದರೆ ನಾನು ಪ್ರಶ್ನೆ ಕೇಳುವಂಥದ್ದು ಎಷ್ಟು ಗಿಡ ಉಳಿದಿದೆ, ಎಷ್ಟು ಗಿಡ ಮತ್ತೆ ಜೀವ ಹಿಡಿದಿದೆ, ಎಷ್ಟು ಗಿಡ ಇವತ್ತು ರಕ್ಷಿಸಲ್ಪಟ್ಟಿದೆ ಅನ್ನೋದನ್ನು ನಾವು ಕೇಳ್ತೇವಲ್ಲದೆ ಗಿಡ ಎಷ್ಟು ನೆಟ್ಟಿದ್ದೀರಿ ಅಂತೇಳಿ ಅಲ್ಲ. ಯಾಕಂದರೆ ಎಷ್ಟು ವರ್ಷದಲ್ಲಿ ನೆಟ್ಟ ಗಿಡ ಎಲ್ಲೋ ಬದುಕಿದ್ದಿದ್ರೆ ನಮ್ಮ ಕಾಲಿಡ್ಲಿಕ್ಕೆ ಜಾಗ ಇರಲಿಕ್ಕಿಲ್ಲ, ಅಷ್ಟು ವೃಕ್ಷ ಬೆಳೀತೈತೆ. ಆದರೆ 80% ಶೇಕಡ ಉಳಿತದೆ, 20% ಪ್ರಕೃತಿಯಿಂದ ಗಿಡಗಳಿಂದ. ಬಿಸಿಲು ಮಳೆ ಕಡಿಮೆ ಆಗಿ ನಾನಾ ಕಾರಣಗಳು ನಾಶ ಆಗುತ್ತೆ. ಅಂತೂ ನಮ್ಮ ಮುಖ್ಯ ಧ್ಯೇಯ ಇರತಕ್ಕಂಥದ್ದು ಗಿಡಗಳನ್ನು ರಕ್ಷಣೆ ಮಾಡುವಂಥದ್ದು, ನೆಡುವಂಥದ್ದು ಒಂದು, ಆದರೆ ಅದಕ್ಕಿಂತ ವಿಶೇಷ ರಕ್ಷಣೆ ಮಾಡುವಂಥದ್ದು. ಈಗ ಇಲ್ಲಿ ಹೇಳಿದರು ಪಾಯಸರವರು, ಗಿಡಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಮಕ್ಕಳು ಗಿಡ ನೆಡಬೇಕು ಅಂತ. ನಾನು ಮಕ್ಕಳತ್ರ ಹೇಳಿ, ಸಣ್ಣ ಮಕ್ಕಳತ್ರ ನೀವು ನಡೆಯಿಂದ. ಇನ್ನು ನಾಶ ಆಗುವ ವಿಷಯ ಕೂಡ ಅವರು ಹೇಳಿದರು. ನಾನು ಹೇಳ್ತಾಯಿದ್ದೇನೆ ಯಾವಾಗಲೂ ಧಾರವಾಡಕ್ಕೆ ಅಥವಾ ಹುಬ್ಬಳ್ಳಿ ಕಡೆಯಲ್ಲಿ ಹೋದರೆ ಅಲ್ಲಿ ಕೆರೆಯ ಸುತ್ತ ಎಲ್ಲ ಗಿಡ ನೆಡ್ತಾರೆ. ಗಿಡ ನೆಟ್ಟು ಸ್ವಲ್ಪ ಹೊತ್ತಾದಾಗ ವಯಸ್ಸಾದ ಪ್ರಾಯ ವಯಸ್ಸಾದ ಮುದುಕರು ಇರ್ತಾರೆ, ಮುದುಕರು ಅವರು ಮೆತ್ತಗೆ ಬೆಲ್ಲಗೆ ಒಂದು ಎಮ್ಮೆಯನ್ನು ಕೋಣವನ್ನು ದನವನ್ನು ಕರ್ಕೊಂಡು ಅದಕ್ಕೆ ಕಟ್ತಾರೆ. ಅದೊಂದು 5 ನಿಮಿಷದಲ್ಲಿ ಎಲ್ಲ ಗಿಡದ ಎಲ್ಲೆಲ್ಲ ತಿಂದು ಬೋಳಾಗಿರ್ತದೆ. ಅದಕ್ಕೆ ಅವ್ರಿಗೆ ಹೇಳೋದು, ಏನಾದರೂ ಮಾಡಿ, ಗಿಡಕ್ಕೆ ಎಮ್ಮೆ ಒಂದು ಕಟ್ಟಬೇಡಿ, ಹಸು ಒಂದು ಕಟ್ಟಬೇಡಿ, ಅದು ತಿನ್ನಲಿಕ್ಕೆ ಬಿಡಬೇಡಿ ಅಂತ. ಅಂದರೆ ಈ ಪ್ರಜ್ಞೆ ಇನ್ನೂ ನಮ್ಮ ವಯಸ್ಸಾದವರಿಗೆ ಮತ್ತು ನಮ್ಮ ಮಧ್ಯಮ ವಯಸ್ಸಿನವರಿಗೆ ಸಣ್ಣ ವಯಸ್ಸಿನವರಿಗೆ ಬರಬೇಕು, ನಮಗೆ ಪ್ರಜ್ಞೆ ಬರಬೇಕು. ಇದಕ್ಕೆ ಒಂದು ಮುಖ್ಯ ಆದರ್ಶ ಏನು ಅಂತಂದರೆ ಮಾತೃ ಹೃದಯ ಇರಬೇಕು. ನಾನು ಹೇಳಿದೆ ನಿಮಗೆ ಎಲ್ಲರಿಗೂ ಕೂಡ ಗಿಡಗಳ ಬಗ್ಗೆ ಮಾತೃ ಹೃದಯ, ತಾಯಿ ಹೃದಯ ಇರಬೇಕು. ಹೇಗೆ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಜ್ವರ ಬಂದರೆ ಜ್ವರ ಬತ್ತನು ಕೆಮ್ಮದಾನೆ ಬತ್ತನು ಕೇನಿ ಕೇನಿ ಕೆಮ್ಮು ಅಂತ ಹೇಳ್ತದೆ. ಅಂದರೆ ಮಕ್ಕಳನ್ನು ಮಾತೃ ಹೃದಯದಿಂದ ನಾನು ನೋಡುವಾಗ ಸಣ್ಣ ಕೆಮ್ಮು, ಒಂದು ಸಣ್ಣ ಜ್ವರ ಬಂದರೆ ಭೀಕರವಾದಂಥ ಭಯ ಆಗುತ್ತೆ, ಏನಾಯಿತು ಅಂತ ನಾವು ತಲೆಮಳಿಸ್ತೇವೆ. ಯಾಕೆಂದರೆ ಮಗುವಿಗೆ ಏನಾಗಬಾರ್ದು, ನಮ್ಮ ಮಗುವಿಗೆ ರಕ್ಷಣೆ ಬೇಕು. ಜ್ವರ ಬಂತು, ಕಾಯಿಲೆ ಬಂತು, ಏನಾದರೂ ನೆಗಡಿ ಆಯಿತು, ಯಾಕಾಯಿತು ಅಂತ ನಾವು ವಿಮರ್ಶೆ ಮಾಡ್ತೇವೆ. ಅದೇ ರೀತಿ ಗಿಡಗಳಿಗೆ ಕೂಡ ನಾವು ಅದೇ ರೀತಿ ವಿಮರ್ಶೆ ಮಾಡಬೇಕು. ಒಂದು ಗಿಡ ನೆಡೋದು ಮಾಕೆ ಅಲ್ಲ, ಅದನ್ನು ರಕ್ಷಣೆ ಮಾಡುವಾಗ ಮಾತ್ರ ಹೃದಯದಿಂದ ಮಾಡಬೇಕು. ತಾಯಿಯ ಹೃದಯದಲ್ಲಿದ್ದಾಗ ಏ ಗಿಡ ಹೇಗಿದೆ ಇವತ್ತು, ಅದು ಹೇಗೆ ಬೆಳೆದಿದೆ, ಹೇಗೆ ಅದು ವೃಕ್ಷ ಆಗ್ತದೆ ಅಂಥೇಳಿ. ಸಣ್ಣ ಮಕ್ಕಳಿಗೆ ಈ ಮಾತೃದಯವನ್ನು ಕೊಟ್ಟರೆ ಚೆನ್ನಾಗುತ್ತೆ. ಮಾತೃದಯ ಕೊಡದಿದ್ದರೆ ಏನಾಗುತ್ತೆ ಅಂತಂದರೆ, ನಮಗೊಂದು ತಮಾಷೆಗೊಂದು ಕತೆ ಇತ್ತು. ಏನಂತಂದರೆ ಒಬ್ಬ ಹುಡುಗ ಗಿಡ ನೆಟ್ಟು ಪ್ರತಿ 3 ದಿವಸ ಹೋಗಿ ಅದು ಎತ್ತಿನ ಬೇರೆ ಎತ್ತ ಬುಳಿಯನ್ನು ನಿಂತು ಓಡು ಅಂದು. ನಿಜ ದೈ ನಡಪನು ಮುಂಜಿ ದಿನ ಕರ ಎನ್ಬೋದು ಮುಂಚೆ ದೇರ್ತು ತೂಪನು ಬೇರೆ ಎತ್ತು ಬುಳಿಯಣ್ಣು ಅಂದು. ಅವು ಏ ದಿನ ಬದುಕು ಆ ಜೋಕ್ಲಿಗೆ ಹೋಗಿ ಬಾರಿ ಮರಲು ದೈ ಎತ್ತು ಮರಲ ಆತನ ತೂಪಿ ನಿಜ ಬೇರನ್ನು ಎತ್ತನ್ನು ತೂಪನು. ಹಾಗಲ್ಲ, ಅದಕ್ಕೆ ನೀರಿರೋದು, ಸಾಧ್ಯವಿದ್ರೆ ಗೊಬ್ಬರ ಹಾಕಿ ಅದನ್ನು ರಕ್ಷಣೆ ಮಾಡುವಂಥದ್ದು, ಜಾನುವಾರುಗಳು ತಿನ್ನದ ಹಾಗೆ ರಕ್ಷಣೆ ಮಾಡುವಂಥದ್ದು ಬಹಳ ಅಗತ್ಯ. ಹಾಗಾಗಿ ಇವತ್ತು ಇಡೀ ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಕರ್ತವ್ಯ ಏನು ಅಂತಂದರೆ ಗಿಡ ನೆಟ್ಟದ್ದನ್ನು ರಕ್ಷಣೆ ಮಾಡು, ಮಾತೃ ಹೃದಯದ ತಾಯಿ ಹೃದಯದಿಂದ ರಕ್ಷಣೆ ಮಾಡತಕ್ಕಂಥ ಕರ್ತವ್ಯ ನಮ್ಮದಿದೆ. ಇವತ್ತು ನಮ್ಮ ಶೌರ್ಯ ತಂಡದವರು ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಣ್ಣ ಕೈಪಿಡಿಯನ್ನು ಮಾಡಿದ್ದಾರೆ. ಇದು ಸಣ್ಣ ಕೈಪಿಡಿ ಅಲ್ಲ, ದೊಡ್ಡ ಕೈಪಿಡಿ. ಯಾಕೆಂದರೆ ಅವರು ವಾಲಂಟಿಯರ್ಸ್, ಅವರು ಸ್ವಯಂ ಸೇವಕರು, ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಗ್ರಾಮ ನಮ್ಮ ಗ್ರಾಮ ನಮ್ಮ ಊರು ನಂತ ಹೇಳಿ ಏನಾದರೂ ಸಮಸ್ಯೆ ಬಂದರೆ ಆಪತ್ತು ಬಂದ ತಕ್ಷಣ ಉಪಯೋಗ ಮಾಡ್ತಾರೆ. ಏನು ಕಥೆಗಳಿದ್ದೆ ಅವರ ಕಥೆಗಳೆಲ್ಲ ಓದಿದರೆ ಬಹಳ ವಿಚಿತ್ರವಾಗಿ ಕಾಣ್ತಾರೆ. ಅಷ್ಟು ಮಾಡಿದೆ. ಈಗ ಅವರಿಗೆ ಅರಣ್ಯ ಸಂರಕ್ಷಣೆ ಕೆಲಸವನ್ನು ಕೂಡ ಪಾಯಸ್ ಅವರು ಕೊಟ್ಟಿದ್ದಾರೆ. ಏನಕ್ಕೆ ಯಾಕೆ ಕೊಟ್ಟಿದ್ದಾರೆ ಅವರು ಅಂತಂದರೆ ಇಂತಹ ತಾಯಿರ್ ಮಾತ್ರ ದೈಗಳಿಂದ ಮಾತ್ರ ಇದು ರಕ್ಷಣೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಸೇರಿ ಅರಣ್ಯ ಬೆಳೆಸಬೇಕು, ಅರಣ್ಯ ಉಳಿಸಬೇಕು ಮತ್ತು ಅರಣ್ಯ ರಕ್ಷಿಸಬೇಕು. ಈ ಮೂರು ಕೆಲಸ ಮಾಡಬೇಕು. ಅರಣ್ಯ ಇಲಾಖೆಯವರು ಬಹಳ ಸೇವೆಯನ್ನು ಮಾಡ್ತಾರೆ, ಆದರೆ ಅರಣ್ಯ ಇಲಾಖೆ ಮಾಡುವಂಥ ಕೆಲಸಕ್ಕೆ ಯಾರು ಗುರುತಿಸೋದಿಲ್ಲ. ಅದೇನೋ ಮಾಡ್ತಾರೋ ಏನೋ ಮಾಡ್ತಾರೆ ಅಂತ. ಅರಣ್ಯ ಇಲಾಖೆ ಬೇರೆಯವರಲ್ಲ, ನಮ್ಮವರೇ ಅವರು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅರಣ್ಯ ಇಲಾಖೆ ಮಾಡುವಂಥ ಕೆಲಸ ಅವ್ರದ್ದು, ಸರ್ಕಾರದ ಕೆಲಸ ಅಲ್ಲ, ಸಮಾಜದ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಮತ್ತು ಅವರು ರಕ್ಷಿಸಿದಂಥ ಗಿಡ ನಾಳೆ ಅವರು ತೆಗೆದುಕೊಂಡು ಹೋಗೋದಿಲ್ಲ. ಈಗ ನಾನು ಒಂದು ಉದ್ದೇಶಕ್ಕಾಗಿ ಇದನ್ನು ಮಾಡಿದ್ದೇನು ಅಂತಂದರೆ, ನಮ್ಮ ಯೋಜನೆ ನಾವು ಪ್ರೋತ್ಸಾಹ ಕೊಟ್ಟಿದೆ. ಯಾಕೆ ಅಂತಂದರೆ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತಾಯಿದ್ವು, ಮಂಗ ಮತ್ತು ಆನೆ ಕಣವೆ ಮತ್ತು ಬೇರೆ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತಾಯಿದ್ವು. ಯಾಕಂದರೆ ಊರಿನಲ್ಲಿರುವಷ್ಟು ಆಹಾರ ಕಾಡಿನಲ್ಲಿಲ್ಲ. ಮೊದಲು ಕಾಡಿನಲ್ಲಿ ಸಾಕಷ್ಟು ಆಹಾರ ಇತ್ತು, ಇವತ್ತು ಕಾಡಿನಲ್ಲಿ ಆಹಾರಗಳೇ ಇಲ್ಲ. ಪ್ರಾಣಿಗಳೆಲ್ಲ ಊರಿಗೆ ಬರ್ತಾ ಇದ್ದಾವೆ. ಯಾಕೆ ಅಂತಂದರೆ ಮನೆಗೆ ಹತ್ತಿರ ಬಂದರೆ ಈಗ ಹುರಿ ಚಿರತೆ ಯಾಕೆ ಬರ್ತದೆ, ಕೋಳಿ ಸಿಗ್ತದೆ ಈ ಕಡೆಗೆ. ಕಾಡಲ್ಲಿ ಕಾಡು ಪ್ರಾಣಿ ಇಲ್ಲ ಅಂತಂದರೆ ನಮ್ಮ ಕೋಳಿ ಮನೆ ಹತ್ರ ಆದ್ರೂ ಕೋಳಿ ಇರ್ತದೆ, ಆಡು ಇರ್ತದೆ ಮನೆ ಹತ್ರ ಬರ್ತದೆ. ಹಾಗೆ ಅನೇಕ ಪ್ರಾಣಿಗಳಿಗೆ ಕಾಡಿನಲ್ಲಿ, ಸಸ್ಯಹಾರಿಗಳಿಗೆ ವಿಶೇಷವಾಗಿ, ಮಾಂಸಾಹಾರಿಗಳಿಗಂತೂ ಭಾಳ ಕಷ್ಟ, ಅವ್ರು ಬದುಕೋದೇ ಕಷ್ಟ. ಅದಕ್ಕೆ ನಾಶ ಆಗ್ತದೆ. ಹುಲಿ ಇಲ್ಲವೇ ಇಲ್ಲ, ಚಿರತೆಗಳು ಇಲ್ಲವೇ ಇಲ್ಲ. ಕಾಡು ಪ್ರಾಣಿ ಮಾಂಸಾಹಾರಿ ಕಾಡಿನ ಪ್ರಾಣಿಗಳು ಸಂಪೂರ್ಣ ನಾಶವಾಗಿದೆ. ಯಾಕೆಂದರೆ ಬೇಕಾದ ಆಹಾರ ಸಿಕ್ಕೋದಿಲ್ಲ. ಸಸ್ಯಹಾರಿಗಳಿಗಾದರೂ ನಾವು ಅವರನ್ನು ರಕ್ಷಣೆ ಮಾಡ್ಬೋದು, ಅವರಿಗೆ ಆಹಾರ ಕೊಡ್ಬೋದು, ಅವರಿಗೆ ಬೇಕಾದಂಥ ತಿಂಡಿಯನ್ನು ಪಡ್ಕೊಳ್ಬೋದು. ವೃಕ್ಷಗಳಲ್ಲಿ ಇರತಕ್ಕಂಥ ಚಿಗುರು, ಹಣ್ಣು, ಹೂ ಅವುಗಳೆಲ್ಲ ತಿಂದು ಬದುಕ್ತವೆ. ಅದಕ್ಕೆ ನಾನು ಒಂದು ಯೋಚನೆ ಮಾಡಿದೆ, ಕಾಡಿನಲ್ಲಿ ವೃಕ್ಷ ಬೆಳೆಸಿದರೆ, ಕಾಡಿನಲ್ಲಿ ವನ ಬೆಳೆಸಿದರೆ ಆಹಾರಕ್ಕಾಗಿ ಊರಿಗೆ ಬರುವಂಥ ಅವಕಾಶ ಇರೋದಿಲ್ಲ, ಮತ್ತು ನಮ್ಮ ಕೃಷಿ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಕೊಡಗಿನವರು ಬರ್ತಾರೆ ಧರ್ಮಸ್ಥಳಕ್ಕೆ, ಅವ್ರು ಬಂದು ಹೇಳ್ತಾರೆ, ಸ್ವಾಮಿ ನಮ್ಮ ತೋಟದಲ್ಲಿ, ಕಾಫಿ ತೋಟದಲ್ಲಿ ಆನೆಗಳು ಕಾಯಮಾಗಿದೆ ಅಂತ. ಅದಕ್ಕೆ ರೆಸಿಡೆಂಟ್ ಆನೆಗಳು ಅಂತ, ನಮ್ಮ ಊರ್ದ ಆನೆಗಳೊಂದು ಬಂದು ನಿಮಗೆ ದಯಬಂಡ ಕಾಡು ಆನೆಯಲ್ಲಿ ಬರ್ತಾನೆ, ಊರು ಅಥವಾ ತೋಟ ಬರ್ತಾನೆ, ಹೋಗ್ಬೋನು ಈಗ ಒಲೆ ಅಂತವನು ಈ ಮೂಲಿಕಿನಾದ ಕಾಟಿ ಕುಜಿ. ಹಾಗಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಕಾಡಿನಲ್ಲಿ ನಾವು ವೃಕ್ಷಗಳನ್ನು ಬೆಳೆಸಿದರೆ, ಹಣ್ಣು ಹಂಪಲ ಗಿಡ ಬೆಳೆಸಿದರೆ, ಅದರಿಂದ ಕಾಡು ಪ್ರಾಣಿಗಳಲ್ಲೇ ಇದ್ದಾವೆ ಅವ್ರಿಗೆ ಸಹ. ಅವರು ನಮ್ಮೊಂದು ತತ್ವ ಇದೆ ಜೈನ ಧರ್ಮದಲ್ಲಿ, ಅಂದರೆ ಜೀವೋ ಅವ್ರ ಜೀನದು, ಬದುಕು ಮತ್ತು ಬದುಕಗೊಡು ಅಂತ. ಬದುಕಬೇಕು, ನಾವು ಬದುಕಬೇಕು, ಹಾಗಂದ್ರೆ ಇನ್ನೊಬ್ಬರ ತಲೆ ಮೇಲೆ ಹತ್ತಿ ಹೋಗುವಂಥದ್ದಲ್ಲ, ಬದುಕು ಮತ್ತು ಬದುಕಗೊಡಬೇಕು ಅಂತ. ಒಂದು ಕತೆ ಇದೆ, ಕತೆ ಹೇಳಿ ನನ್ನ ಭಾಷಣ ಮುಗಿಸ್ತಾನೆ. ಮನುಷ್ಯರಿಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಅಂತ ಅಕ್ಬರ್ ಬೀರ್ಬಲ್ ಹತ್ರ ಕೇಳಿದಂತೆ. ಅದಕ್ಕೆ ಅವನ್ನ ನಾನು ನಿಮಗೆ ತೋರಿಸ್ತೇನೆ ಅಂತೇಳಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಮಂಗನನ್ನು, ಕೋತಿಯನ್ನು ಅದರೊಳಗೆ ಇಡ್ತಾನಂತೆ. ಅದರ ಮರಿಯನ್ನು ಕೂಡ ಅದಕ್ಕೆ ಕೈಲಿ ಕೊಡ್ತಾರೆ. ನೀರು ತುಂಬಿಸ್ತಾ ಬರ್ತಾರೆ ಪಾತ್ರೆಗೆ. ನೀರು ತುಂಬಿದಾಗ ಆ ಮಂಗ ಏನು ಮಾಡ್ತದಂತೆ, ಸ್ವಲ್ಪ ಹೊತ್ತು ಮರಿಯನ್ನ ಮೇಲೆ ಇರ್ತದೆ, ಇನ್ನೂ ಕುಟ್ಟ ಇನ್ನೂ ಮೇಲೆ ಇರ್ತದೆ, ಮೂಗಿನ ಹತ್ರ ಬರೋ ಇನ್ನೂ ಮೇಲೆ ಇರ್ತದೆ, ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಾಗುವಾಗ ಅದನ್ನು ಕೆಳಗೆ ಹಾಕಿ ಅದರ ಮೇಲೆ ನಿಲ್ತದಂತೆ. ಅದು ಹಾಗೆ ಹೇಳಿದೆ, ಮನುಷ್ಯರಿಗೂ ಪ್ರಾಣಿಗಳಿಗೆ ಇದೇ ವ್ಯತ್ಯಾಸ. ಮನುಷ್ಯರು ತಮ್ಮ ದೇಹವನ್ನು ತ್ಯಾಗ ಮಾಡಿ, ತಾಯಿ ತಂದೆ ಅಥವಾ ಬಂಧುಗಳು ಮನುಷ್ಯರು ತಮ್ಮನ್ನು ತಾವು ತ್ಯಾಗ ಮಾಡಿ, ಈ ಶೌರ್ಯ ತಂಡದವರು ತಮ್ಮ ಸುಖವನ್ನು ಮರೆತು, ತಮಗೆ ಬರುವಂಥ ಅಪಾಯವನ್ನು ಮರೆತು ಇನ್ನೊಬ್ಬರು ರಕ್ಷಣೆ ಕೊಡ್ತಾರೆ. ಆದರೆ ಪ್ರಾಣಿಗಳು ಹಾಗಲ್ಲ, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕಾಗಿ ಅದು ಮಾಡ್ತವೆ ಅಂತ. ಧರ್ಮಸ್ಥಳದಲ್ಲಿ ಮೂರು ಆನೆ ಇದೆ, ಮೂರು ಆನೆ ಎರಡು ಅಜ್ಜಿ ಒಂದು ತಾಯಿ. ಧರ್ಮಸ್ಥಳ ಮೂರು ಜಾನೆ ಒಂದು ಅಂಜಿ ಅಜ್ಜಿ ಒಂಜಿ ಅಪ್ಪೆ ಪೆದ್ದನ ಅಪ್ಪೆ ಒಂಜಿ ಬಂಜಿ ಪ್ರಾಯದ ಆನೆ ಅಜ್ಜಿ ಮನಪುಣಿಂಗ್ಳು ಕಿನ್ನಿ ಒಂಜಿ ಉಂಡವು ಬೇತೆ ಮಾತಾಡಲ ರಾಜಿ ಕಿನ್ನಿದಾರನ ಒಂಜಿ ಬೊಬ್ಬೆ ಪಾಡ ಪೂರ ರಡ್ಲ ಬಲ್ಪು ಅಪ್ಪೆಲ್ಲ ಜಿಲ್ಲ ಬಲ್ಪು ದಾನ ಎಂಡ ಬಾಲ್ಯ ತಿನ್ನಾಗ ಮಾತ್ರ ಒಯ್ತು ಹಿನ್ಪ ತಂದೆ ಅವು ಕಿನ್ನಿ ಕೊರಪುಜ ಕಿನ್ನಿ ಕೊರಪುಜ ಹೆಂಗೆ ಬಾರಿ ಹಾಸೇನೆ ಬೊಕ್ಕ ಪೂರ ಸರಿ ಒಂಚು ಆನೆ ತಿತ್ತು ಕಿನ್ನಿ ಪೌಡ್ತು ಅಲ್ಪ ವಾಂದ ಬಂಡೆ ಅವು ಪೂರ ಬಲ್ಪು ರಡ್ಡ ಅಪ್ಪೆಲ್ಲ ಜಿಲ್ಲ ಬಲ್ಪು ಅಂಡ ತಿನ್ನಾಗ ಮಾತ್ರ ಅವು ಕೊರಪುಜ ಬಾಲ್ಯಕ್ಕೆ ಪಡ್ಬಂದು ಎಂಕ್ಲೆ ಕೊರಪುಜ ಎಂಕ್ಲೆಗ್ಲೆ ಮನುಷ್ಯರಿಗೆ ವ್ಯತ್ಯಾಸ ಪ್ರಾಣಿಗಳ ಬಂಡ ನಮ್ಮ ತ್ಯಾಗ ಮಾಡ್ತದೆ ನನ್ನರಿಗೆ ಉಪಕಾರ ಮಾಡ್ಕೊಂಡು ಅವು ಅಂಚತ್ತೆ ಆಯ್ಕೆ ಸುಖ ತೂವೊಂದು ಬೊಕ್ಕ ನನ್ನರಿನ ಸುಖ ತೂಪೇರಿ. ಹಾಗಾಗಿ ಎಲ್ಲರೂ ಇವತ್ತು ಈ ವ್ರತವನ್ನು ಕೈಕೊಳ್ಳಿ, ಅದೊಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೀರಿ, ಇಲಾಖೆಯವರು ಪ್ರತಿಜ್ಞೆ ಮಾಡಿದೆ, ಏನು ನಮ್ಮ ಕಾಡು ನಮ್ಮ ಊರು ನಮ್ಮ ಕಾಡು ಅಂತ. ಇದರ ಜೊತೆಗೆ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ತಾ, ನಮ್ಮ ಊರನ್ನು ರಕ್ಷಣೆ ಮಾಡಿಕೊಳ್ತಾ. ಈಗ ಅವ್ರು ಹೇಳಿದರು ಪರಿಸರದಿಂದ ಏನಾಗ, ಈ ವರ್ಷ ಮಳೆ ತಡ ಆಯಿತು, ಇದನ್ನು 50 ವರ್ಷಕ್ಕಿಂತ ಹೇಳಿದ್ದಾರೆ. ನನ್ನ ಬರ್ಸಬರ್ಪುಜಿ ನನ್ನ ದುಂಬು ಜಾಸ್ತಿ ಆಗ್ಬಿಡು, ಸೀಸನ್ ಪೂರ ಬದಲಾಗ್ಬಿಡು, 5 ವರ್ಷದುಂಬ ಅಂತ. 5 ವರ್ಷದುಂಬನೇ ಆನ್ಲೈನ್ ಅಂದಿದೆ ಹೆಂಚಿನ ಮಾತು ಮೊಕ್ಕಲ್ನ ಪೊಕ್ಕಡೆ ಹೆಂಚ ಆತ ಕಷ್ಟಾಪನೆ ಹೇಗಾಗೋದು. ಈಗ ನಮ್ಮ ಕಣ್ಣೆದುರು ಈ ವರ್ಷ ಭೀಕರವಾದ ಬರಗಾಲ ಬಂದಿತ್ತು. ಏಪ್ರಿಲ್ ಜೂನ್ ಜುಲೈಯಲ್ಲೇ ಮಳೆ ಇರಲಿಲ್ಲ. ನಮ್ಮ ಗುಲ್ಬರ್ಗ ವಿಜಯಪುರ ಆ ಸೈಡೆಲ್ಲ ಒಂದು ಬೆಳೆ ಹೋಯಿತು. ಧಾನ್ಯದ ಬೆಳೆ ಸಂಪೂರ್ಣ ಹೋಯಿತು. ಹೀಗಾಗಿ ಧಾನ್ಯ ಬೆಳೆ ಬೆಳಿಬೇಕಾಗಿದ್ರೆ ಮಳೆ ಬರಬೇಕು, ಮಳೆ ಬರಲಿಲ್ಲ, ಧಾನ್ಯದ ಬೆಳೆ ಹೋಯಿತು. ಇದು ಯಾಕೆ ಹೇಳ್ತೇನೆ ನಿಮಗೆ ಅಂತಂದರೆ, ನಾವು ಯಾವುದನ್ನು ಕೂಡ ಇವತ್ತು ವಿಜ್ಞಾನಿಗಳು ಹೇಳಿದ್ರೆ ತಿರಸ್ಕಾರ ಮಾಡೋ ಹಾಗಿಲ್ಲ. ಈಗ ಸರಿಯಾಗಿ ಅರಣ್ಯೀಕರಣ ಆಗದೇ ಇದ್ದರೆ ಇನ್ನು ಮುಂದಿನ ಜನಾಂಗಕ್ಕೆ ಭಾಳ ದೊಡ್ಡ ಅಪಾಯ ಇದೆ. ಆ ಅಪಾಯವನ್ನು ತಪ್ಪಿಸಬೇಕಾದ್ರೆ ನಾವೆಲ್ಲರೂ ನಮ್ಮ ಕರ್ತವ್ಯನ ಮಾಡಲೇಬೇಕು, ನಮ್ಮ ತ್ಯಾಗವನ್ನು ನಾವು ಮಾಡಲೇಬೇಕು, ನಮ್ಮ ಶ್ರಮವನ್ನು ನಾವು ವಹಿಸಲೇಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸ್ತಾನೆ. ದೇವರ ಆಶೀರ್ವಾದ ಮನುಷ್ಯನ ಮೂಲಕ ಹೋಗಬೇಕು. ದೇವರು ಮಾಡ್ತಾನೆ ಇಲ್ಲ, ದೇವರ ಮೇಲೆ ಬಿಡ್ಲಿಕ್ಕೆ ಆಗುವುದಿಲ್ಲ. ದೇವರ ಅನುಗ್ರಹ ಕಾಣಬೇಕು, ಮನುಷ್ಯ ಪ್ರಯತ್ನ ಬೇಕು. ಹಾಗೆ ನಾವೆಲ್ಲ ಮಾಡೋ ಮನುಷ್ಯ ಪ್ರಯತ್ನಕ್ಕೆ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಯಶಸ್ಸು.
5: ಇದುವರೆಗೆ ಅರಣ್ಯ ಇಲಾಖೆಯ ಕೋಟಿ ವೃಕ್ಷ ಆಂದೋಲನ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಶಲಕ್ಷ ಗಿಡಗಳ ನಾಟಿ ಆಂದೋಲನದ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾತುಗಳನ್ನು ಕೇಳಿದಿರಿ.

ಮಾತೆರೆಗ್ಲ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು ಜನ ಸಮುದಾಯದ ಮಾಹಿತಿ ಶಿಕ್ಷಣ ಆರೋಗ್ಯ ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು ಕನ್ನಡ ತುಳು ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.4

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ, ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ 10 ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ವಿತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಮಸ್ತೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಅಣ್ಣ ಎಂಕೋ ಜಿಚ್ಚ ಇರೇ
4: ಎಂಕದಾಲ ಬರ್ಚಿ ಶೇಖರ
3: ದಾನೆ
4: ದಾದನ ಶೇಖರ ಈ ಕೃಷಿಲ ಬರ್ಚಿ ದಾಲ ಬರ್ಚಿ ದುಲ್ಲೆ
3: ಇರೇಗ ದಾದಾಂಡಿ ವೆಂಕಪ್ಪಣ್ಣ
4: ಎಂಚಿನ ಅಂದು ಪನ್ಪುನ ಮಾರ ವಾವಾ ನಮೂನದ ಕೃಷಿ ಮಂತನಲ್ಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕಾಂಡ್ ಲಾಭ ತೂವರೆಗೆ ತಿಕ್ಕುಚಿ
3: ಸುರು ಸುರುಕು ಕೃಷಿ ಇಟ್ಟು ಇರ್ಲೆಕ್ಕ ನೀ ಎನ್ನಲಾನೆ ಬರ
4: ಇವರ ಮಣಿಪ್ಪಂದೆ ಕುಲ್ಲುವನ ನಿನ್ನಂತೂ ನಾ ಕಂಚದಾಲ ತೋಜಿಂಕ್ ಪೂರೆಟ್ಲ ಬುಲೆ ಎಡ್ಡು
3: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನು ಪರೀಕ್ಷೆ ಮಾಡ್ದಾರ
4: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
3: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
4: ಶೇಖರ
3: ಅವು ನಮ್ಮ ಉಜಿರೆಡೆ ಉಂಡಿ
5: ಅಂದ್ ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3104 0 8 ಫೋನ್ ನಂಬರ್ ಕೊಡೋರ 97 3104 0 8
6: ಏನ್ ರಮೇಶ್ ಅಣ್ಣ ಗಿಡ ನೆಡ್ತೀರಾ ಏನ್ ಸ್ಪೆಷಲ್
7: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ ಭೂಮಿ ಉಷ್ಣ ಏರ್ತಾ ಇದೆ ಸೆಕೆ ತಡೆಯೋಕ್ಕಾಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು
6: ಓ ನಿಜ ನಿಜ ಕಣಣ್ಣ ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ
8: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ ನಾವು ಉಳಿಯೋಣ ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM
1: ಮೋಕಿದ ಬಂದುಲೆ
0: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
0: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು
0: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ
0: ನಿಕ್ಲಿನ ಕುಟುಂಬದ ಪ್ರತಿಯುರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ
1: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
2: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
1: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
2: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
1: ಓಹ್, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ. ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
2: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
1: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
2: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
1: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
2: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
1: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿ ಮಾತು?
2: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
1: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೇ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗ

ಹೇಳ್ತಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.